0: ಗುಲ್ಮೋಹರ್ ಕೇಳ್ತಾ ಇದ್ರಿ ಇದುವರೆಗೂ. ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ, ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ ಸಂಜೆ 6:30ಕ್ಕೆ, ಇನ್ನು ಕಿಸಾನ್ ವಾಣಿ ಕಾರ್ಯಕ್ರಮ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಗ್ರಿ ಸ್ಟಾರ್ಟ್ಅಪ್ ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20ಕ್ಕೆ ಕೃಷಿ ರಂಗದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಟಮೇಳದ ವಾದನ. ಶ್ರೋತೃಗಳಿಗೆ ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು 7:30ರಿಂದ 7:34ರವರೆಗೆ, 7:45ರಿಂದ 8:45ರವರೆಗೆ, 9:15ರಿಂದ ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, ರಾತ್ರಿ 8:00ಗೆ ಸಿರಿಗಂಧ, 9:15ಕ್ಕೆ ಕೀರ್ತನ ಭಾರದ್ವಾಜ್ ಹಾಡಿರುವ ಭಾವಗೀತೆಗಳು. ಇನ್ನು ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಕಲಬುರಗಿಯ ಜಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇದಾದ ಬಳಿಕ ಮೊಬೈಲ್ ಮತ್ತು ಮಕ್ಕಳು, ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಶಿಕ್ಷಕಿ ಪ್ರಿಯಾಂಕ್ ಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ, ವಿದ್ವಾನ್ ವಿ ಕಾಳಿಪ್ರಸಾದ್ ಬಾಬು ಅವರಿಂದ ಮೃದಂಗ ಲಯವಿನ್ಯಾಸ. ಇದಾದ ಬಳಿಕ ವಿಠಲ್ ರಾಜ್ಪುರ ಅವರಿಂದ ಪಕವಾಜ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು
1: ಯಹೀ ಸತ್ಯ ಜೊ ಆಪ್ನೆ ಪಾ ಲಿಯಾ ಹೋ ಗ್ಯಾ ಉಸ್ಕೋ ಉಸ್ಕೋ ಎಂಜಾಯ್ ಕರ್ನೆ ಕಾ ಹಕ್ ಇನ್ಸಾನೋ ಕೆ ಅಂದರ್ ವೋ ಸಂಸ್ಕಾರ ಹೀ ನೀ ಡಾಲಾ ಗಯಾ ಹೈ ಕಿ ಜೊ ಹೈ
2: ಅಬ್ ಆಗೆ ಕ್ಯಾ
1: ಆಗೆ ಕ್ಯಾ
2: ಖುದ್ ಕೋ ಭೀ ಅಭಿ ತಕ್ ಯೇ ಪೂರಾ
1: ಹಾ
2: ಸ್ವೀಕಾರ ನಹೀ ಹೋ ರಹಾ ಮನ್ ಕೋ
1: ಕರೆಕ್ಟ್ ಔರ್ ಯೇ ಇನ್ಸಾನೋ ಕಿ ಫಿತ್ರತ್ ಹೈ ಮತಲಬ್ ಹಮ್ ಇಸ್ಕೋ ಯೇ ನಹೀ ಬದಲಿ ಜಾ ಸಕ್ತಿ ಹೈ ಯೇ ಕಿಸಿ ಎಜುಕೇಶನ್ ಸಿಸ್ಟಮ್

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಸಮಯ ಆಗಿದೆ 4:15. ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನೀವು. ಪ್ರಶ್ನೆ ಅಂದರೆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ನಾನು. ಏನಂದರೆ ಇಂದು ಶಿಕ್ಷಕರ ದಿನಾಚರಣೆ, ಆದ್ದರಿಂದ ಕೆಲವೊಬ್ಬರ ಜೀವನದಲ್ಲಿ ಶಿಕ್ಷಕರು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಚಿಕ್ಕಂದಿನಿಂದ ಅವರು ಬೆಳೆದು ಒಂದು ಹಂತಕ್ಕೆ ತಲುಪುವವರೆಗೂ ಕೂಡ ಶಿಕ್ಷಕರಿಗೂ ಮತ್ತು ಮಕ್ಕಳ ಜೊತೆಗೆ, ಸ್ಟೂಡೆಂಟ್ಸ್ಗಳ ಜೊತೆಗೆ, ಅವರ ಶಿಷ್ಯಂದಿರ ಜೊತೆಗೆ ಬಹಳ ಮಧುರವಾದ ಬಾಂಧವ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಬಹಳಷ್ಟು ಉದಾಹರಣೆಗಳ ಮೂಲಕವೂ ನೋಡಿದ್ದೀವಿ. ಹಾಗೆಯೇ ಆ ಶಿಕ್ಷಕರಿಗೆ ಕೆಲವೊಂದ್ಸಲಿ ಮಕ್ಕಳು ಹೋಗಿ ನೆನಪು ಮಾಡ್ತಾರೆ, ನಾವು ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಚಿಕ್ಕವ್ರು ಇರಬೇಕಾದ್ರೆ ನಿಮ್ಮ ಹೊಡೆದ ಬುದ್ಧಿ ಹೇಳಿದ್ರಿ, ಬೈದ ಬುದ್ಧಿ ಹೇಳಿದ್ರಿ, ಪ್ರೀತಿ ಮಾಡಿದ್ರಿ, ನನ್ನ ಹತ್ರ ಪೆನ್ ಇರಲಿಲ್ಲ, ನೀವು ಅದನ್ನು ಪ್ರೀತಿಯಿಂದ ಕೊಡಿಸಿದ್ರಿ, ನನ್ನ ಓದಿಗೆ ನೀವು ಸಹಾಯ ಮಾಡಿದ್ರಿ, ಹೀಗೆ ಬಹಳಷ್ಟು ವಿಷಯಗಳಿರುತ್ತೆ ಈ ಶಿಕ್ಷಕರು ಮತ್ತು ಶಿಷ್ಯಂದಿರ ನಡುವೆ. ಸೊ ಅಂಥ ಘಟನೆಗಳೇನಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶಿಕ್ಷಕರು ಯಾರು? ಹಾಗೇನೆ ಯಾರಾದರೂ ಆಗಿರ್ಬೋದು, ಬರೀ ನಿಮಗೆ ವಿದ್ಯೆ ಕೊಟ್ಟ ಗುರುಗಳು ಅಂತ ಮಾತ್ರ ಅಲ್ಲ, ಈವನ್ ನಮಗಿಂತ ಒಂದು ಚಿಕ್ಕ ಮಕ್ಕಳಾಗಿದ್ರು ಕೂಡ ಅವರಿಂದ ನಾವೇನಾದರೂ ಒಂದು ಪಾಠ ಕಲ್ತಿದ್ರೆ, ಅವರಿಂದ ಏನಾದರೂ ಒಂದು ನಾವು ಒಳ್ಳೆ ಒಂದು ಸ್ಥಾನದಲ್ಲಿ ಏರಿದ್ರೆ ಅವರನ್ನು ನಾವು ಗುರುಗಳು ಅಂತಾನೆ ಕೂಡ ಪರಿಗಣಿಸ್ತೀವಿ. ಸೊ ಆ ಥರ ಏನಾದರೂ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ, ಆ ಘಟನೆಗಳೇನಾದರೂ ನಿಮ್ಮಲ್ಲಿ ನಿಮ್ಮ ಜೊತೆ ನಡೆದಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ಈ ನಂಬರ್ಗೆ ನಿಮ್ಮ ಸವಿ ಸವಿ ನೆನಪುಗಳ ಬುತ್ತಿಯನ್ನು ಬಿಚ್ಚಿಡಿ ಅಂತ ಹೇಳ್ತಾ ಸುಮಧುರವಾದ ಗೀತೆಗಳನ್ನು ಕೇಳೋಣ. ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಇದು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಮ್.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕೇವಲ ಪಾಠವನ್ನು ಕಲಿಸಿದ ಶಿಕ್ಷಕರಷ್ಟೇ ಅಲ್ಲದೆ ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಸಿಕೊಟ್ಟ ಅಚ್ಚುಮೆಚ್ಚಿನ ಗುರುಗಳಾದ ಜಗದೀಶ್ ಸರ್ ಅವರನ್ನ ನೆನಪಿಸಿಕೊಳ್ಳುವುದು ಸದಾ ಸಂತಸದ ವಿಷಯ ಅಂತ ಹೇಳ್ತಿದ್ದಾರೆ. ಹಾಗೆ ಬಹಳಷ್ಟು ದೊಡ್ಡ ಸಂದೇಶ ಕಳಿಸಿದ್ದಾರೆ ಅವರು ಅವರೊಂದಿಗಿನ ಒಡನಾಟವನ್ನ ನೆನೆಸಿಕೊಂಡು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಅಮೃತ ಅವರು ಕೂಡ. ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅವರ ಕನ್ನಡ ಶಿಕ್ಷಕಿ ತುಂಬಾ ನೆಚ್ಚಿನ ಶಿಕ್ಷಕಿ ಆಗಿದ್ರಂತೆ ಅವರಿಗೆ. ಅವರು ಕನ್ನಡ ಪಾಠವನ್ನು ಕೇವಲ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಸಂದರ್ಭಕ್ಕೆ ತಕ್ಕಂತೆ ಮಹಾಭಾರತದ ಕಥೆಗಳನ್ನು ತುಂಬಾ ಆಸಕ್ತಿದಾಯಕವಾಗಿ ಹೇಳ್ತಾ ಇದ್ರು. ಅವರ ಕತೆ ಹೇಳುವ ಶೈಲಿ, ಪಾಠವನ್ನು ಅರ್ಥ ಮಾಡಿಸುವ ರೀತಿ ನನ್ನನ್ನು ತುಂಬಾ ಪ್ರೇರೇಪಿಸಿತ್ತು. ನನ್ನ ಬಿ ಎಡ್ ಅವಧಿಯಲ್ಲಿ ಅವರು ಕಲಿಸಿದ ಶಿಕ್ಷಕರು ನನಗೆ ತುಂಬಾ ಇಷ್ಟ. ಅವರ ಒಬ್ಬೊಬ್ಬರಿಂದಲೂ ಒಳ್ಳೆ ವಿಷಯವನ್ನ ಕಲ್ತಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂದೇಶವನ್ನ ಟೈಪ್ ಮಾಡಿ ಅವರು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೇನೆ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ನಮ್ಮ ಶಿಕ್ಷಕರು ವ್ಯವಸಾಯ ಮಾಡುವುದನ್ನ ಕಲಿಸಿಕೊಟ್ಟವರು ನಮ್ಮ ಶಿಕ್ಷಕರು. ತಾವೇ ಸ್ವತಃ ನಿಂತು ವ್ಯವಸಾಯವನ್ನು ಮಾಡತೊಡಗಿದ್ರು. ಅವರನ್ನೇ ನೋಡಿ ನಾವು ಗದ್ದೆಗಳಲ್ಲಿ ಹೋಗಿ ಬೇಲಿ ಹಚ್ಚೋದು, ನೀರು ಹಾಯಿಸೋದು ಮಾಡಿಕೊಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ನೆನಪಿಸ್ಕೋತಾ ಇದ್ದೀನಿ. ಅವರಿಂದ ನಾವು ಕಲಿತ ಪಾಠ ಇವತ್ತಿಗೂ ಅವರನ್ನು ನೆನೆಸುವಂತೆ ಮಾಡುತ್ತೆ. ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅಂತ ಅವರೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ಅಂತ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧೀಂದ್ರ ಅವರು ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಟೀಚರ್ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ. ಆ ಚಾಕ್ಲೇಟ್ ತಿಂದಮೇಲೆ ಅಥವಾ ಏನೇ ಹಣ್ಣು ತಿಂದರೂ ಕೂಡ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸಿಬೇಕು ಅಂತ ಆವಾಗಲೇ ಹೇಳ್ಕೊಟ್ಟಿದ್ರು ನಮಗೆ. ಅದನ್ನು ನಾನು ಈಗಲೂ ಕೂಡ ಪಾಲಿಸ್ತಿದ್ದೀನಿ ಅಂತ ಅವರು ಹೇಳಿದ ಒಂದು ಪಾಠವನ್ನು ನೆನಪಿಸ್ಕೋತಾ ಇದ್ದಾರೆ. ಹಾಗೆ ಇಂಥ ಪಾಠಗಳು ಮೋರಲ್ ಎಥಿಕ್ಸ್ ಅಥವಾ ಎ ಬಿ ಸಿಗಿಂತಲೂ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಇವರು, ಅವಾಗ್ಲಿಂದ ಬರ್ತಾನೇ ಇಲ್ಲ, ಅದು ಬಫರಿಂಗ್ ಆಗ್ತಾನೇ ಇದೆ. ಎಸ್ ಕುಮಾರ್ ಅವರ ಸಂದೇಶ ಬರ್ತಾ ಇಲ್ಲ, ಇನ್ನ ಬಫರಿಂಗ್ ಅಲ್ಲೇ ಇದೆ. ಪರವಾಗಿಲ್ಲ, ಸಂದೇಶ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆಯ ಕಡೆಗೆ ಸಾಗೋಣ.

0: 이도 Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ Non-Stop Sunday.
1: ಆಕಾಶವಾಣಿ FM Rainbow 101.3 MHz. Musically yours.
2: ಸಮಯ ಆಗಿದೆ 4:37:42. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾನು ಕೇಳಿದ್ದೆ ನಿಮಗೆ ನಿಮ್ಮ ನೆನಪಿನ ಬುತ್ತಿಯಲ್ಲಿ ನಿಮ್ಮ ಶಿಕ್ಷಕರ ಜೊತೆಯ ಒಡನಾಟ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಇಂದಿಗೂ ಅವರೊಟ್ಟಿಗಿನ ನಿಮ್ಮ ಸಂಬಂಧ ಹೇಗಿದೆ, ಅಥವಾ ಏನಾದರೂ ಒಂದು ಸಿಹಿಯಾದ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಶಿಕ್ಷಕರೊಟ್ಟಿಗೆ ಅಂತ ಹೇಳಿದೆ. ಸಂದೇಶ ಕಳಿಸಿದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಜೀವನದಲ್ಲಿ ಶಬ್ದ ಕಟ್ಟಿ ಮತ್ತು ತಾಳ್ಮೆ, ಸಹನೆ, ಸತ್ಯನಿಷ್ಠೆ

ನಡೆದುಕೊಂಡಿದ್ದೆ. ಆದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀಯಾ ಅಂತ ನಮ್ಮ ತಾಯಿಯವರು ಹೇಳ್ತಾ ಇದ್ರು. ಅದರಂತೆ ನಾನು ನನ್ನ ಜೀವನವನ್ನು ಅಳವಡಿಸಿಕೊಂಡಿದ್ದೀನಿ. ಇದರಿಂದ ನನ್ನ ತಾಯಿಯೇ ಮೊದಲ ಗುರು ಎನ್ನುವುದು ಇಂದಿಗೂ ನನ್ನ ಜೀವನ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ.

ಕೇಳುಗ್ರೆ, ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬಾರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ನೀವು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0833227340 ಅಥವಾ 0833227350, ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227030 ಅಥವಾ 0835227350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ, ಯಾರು ಎಲ್ಲಿಂದರಿ?
1: ನಾವು ಸಿಂಧಿಗಿಯಿಂದ ಶ್ರೀಶೈಲ್ ದಸ್ಮಾ ಮಾತಾಡ್ತೀರಿ.
0: ಶ್ರೀಶೈಲ್ ದಸ್ಮಾ ಅವರು ಸಿಂಧಿಗಿಂದ ಮಾತಾಡಕತ್ತೀರಿ?
1: ಹೌದ್ರಿ.
0: ಸರ್, ಮೊದಲ ಪ್ರಶ್ನೆ ತಮಗೆ.
1: ಹೇಳ್ರಿ.
0: ಉದಾರ ಶಕ್ತಿ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾದ ದ್ವಿಪಕ್ಷೀಯ ವಾಯು ಅಭ್ಯಾಸವಾಗಿದೆ? ಹಲೋ, ಉದಾರ ಶಕ್ತಿ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾದ ದ್ವಿಪಕ್ಷೀಯ ವಾಯು ಅಭ್ಯಾಸವಾಗಿದೆ? ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಶ್ರೀಶೈಲ್ ಅವರೇ, ಹೇಳಬಹುದ್ರಿ?

0: ಇಲ್ಲ ಗೊತ್ತಿರ್ಬೇಕು.
1: ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಓಕೆ.
1: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಸರ್, ಸಂಗನಗೌಡ ಮಾತಾಡ್ತಾ
1: ಇದ್ದೀನಿ. ಸಂಗನಗೌಡ ಅವರು.
2: ಹಾಂ,
1: ಸಂಗನಗೌಡರಿಗೆ ಮೊದಲ ಪ್ರಶ್ನೆ.
2: ಹಾಂ.
1: ಉದಾರ ಶಕ್ತಿ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾದ ದ್ವಿಪಕ್ಷೀಯ ವಾಯು ಅಭ್ಯಾಸವಾಗಿದೆ?
2: ಉದಾರ ಶಕ್ತಿ
1: ಹೌದ್ರಿ
2: ಸರ್, ಭಾರತ ಮಲೇಷಿಯಾ.
1: ಭಾರತ ಮಲೇಷಿಯಾ ಅಂತೀರಿ? ಎಸ್, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ. ಇತ್ತೀಚೆಗೆ ಮುಕ್ತಾಯಗೊಂಡ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕವನ್ನು ಪಡೆದುಕೊಂಡಿದೆ?
2: 39
1: ಅಂತೀರಿ? ಚಿನ್ನ, ಬೆಳ್ಳಿ, ಸಿಲ್ವರ್ ಹೇಳ್ಬೋದಾ?
2: ಬ್ರಾಂಜ್.
1: ಹಾಂ, 4ನೇ ಸ್ಥಾನ. ಓಕೆ. 13 ಬಂಗಾರ, 17 ಬೆಳ್ಳಿ ಮತ್ತು 9 ಕಂಚಿನೊಂದಿಗೆ ಒಟ್ಟು 39 ಪದಕಗಳನ್ನು ಭಾರತ ಪಡ್ಕೊಂಡದ, 4ನೇ ಸ್ಥಾನದಲ್ಲಿ. ಈಗ 3ನೇ ಪ್ರಶ್ನೆ ತಮಗೆ. ಗಮನ ಕೊಟ್ಟು ಕೇಳ್ರಿ, ಪ್ರಶ್ನೆಯನ್ನು ರಿಪೀಟ್ ಮಾಡೋದಿಲ್ಲ. ಇತ್ತೀಚೆಗೆ ಮರಣದಂಡನೆಯನ್ನು ಅಧಿಕೃತವಾಗಿ ರದ್ದುಪಡಿಸಿದ ಮೊದಲ ಅರಬ್ ದೇಶ ಯಾವುದು?
2: ಮರಣದಂಡನೆ
1: ಹೌದ್ರಿ, ಇತ್ತೀಚೆಗೆ ಒಂದು ಅರಬ್ ರಾಷ್ಟ್ರ. ಹಲೋ,
2: UAE
1: ಅಂತೀರಿ? ಯುನೈಟೆಡ್ ಅರಬ್ ಅಮಿರಾತ್. ತಪ್ಪಾದ ಉತ್ತರ ಸಂಗನಗೌಡ್ರ. ಧನ್ಯವಾದ ಕರೆ ಮಾಡೋದಕ್ಕೆ. ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರಕತ್ತದ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270350 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ.

0: ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ಕಾರ.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಕನಕಪ್ಪ.
0: ಕನಕಪ್ಪ ಎಲ್ಲಿಂದ ಮಾತಾಡಕತ್ರಿ ಕನಕಪ್ಪ?
1: ಕೊಪ್ಪಳದಿಂದ.
0: ಕೊಪ್ಪಳದಿಂದ. ಮೊದಲ ಪ್ರಶ್ನೆ ತಮಗೆ, ಇತ್ತೀಚೆಗೆ ಮರಣ ದಂಡನೆಯನ್ನು ಅಧಿಕೃತವಾಗಿ ರದ್ದುಪಡಿಸಿದ. ಹಲೋ,
1: ಲೆಬನಾನ್.
0: ಲೆಬನಾನ್ ಅಂತೀರಿ? ಸರಿಯಾದ ಉತ್ತರ. ಇತ್ತೀಚೆಗೆ ಲೆಬನಾನ್ ದೇಶ ಮರಣದಂಡನೆ ಶಿಕ್ಷೆನ ಅಧಿಕೃತವಾಗಿ ರದ್ದುಪಡಿಸಿದ, ಜೊತೆಗೆ ಮೊದಲ ಅರಬ್ ರಾಷ್ಟ್ರ ಕೂಡ. ಹೌದು. ಇನ್ನು ಎರಡನೇ ಪ್ರಶ್ನೆ ರೀ. ಮೊದಲ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರಿ. ಭಾರತೀಯ ಇತಿಹಾಸದ ವಾಸ್ತುಶಿಲ್ಪದಲ್ಲಿ ವೇಸರ ಶೈಲಿ ಮತ್ತು ನಕ್ಷತ್ರ ಆಕಾರದ ತಳಪಾಯ ಯಾವ ರಾಜವಂಶದ ದೇವಾಲಯಗಳಲ್ಲಿ ಕಂಡುಬರ್ತದೆ? ಹೊಯ್ಸಳ ಅಂತೀರಿ? ಓಕೆ, ಎರಡು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ಮೇಲೆ ಮೂರನೇ ಪ್ರಶ್ನೆ. ಕರ್ನಾಟಕದ ಯಾವ ಮುಖ್ಯಮಂತ್ರಿಯವರ ಅಧಿಕಾರಾವಧಿಯಲ್ಲಿ ಉಳುವವನೇ ಭೂ ಒಡೆಯ ಕಾನೂನು ಜಾರಿಗೆ ತರಲಾಯಿತು? ಹಲೋ, ದೇವರಾಜ್ ಅರಸ್ ಅಂತೀರಿ? ಓಕೆ, ಸರಿಯಾದ್ರ ಉತ್ತರ ಮೂರು ಪ್ರಶ್ನೆ ಕೊಟ್ಟಿರಿ. ಈಗ ನಾಲ್ಕನೇ ಪ್ರಶ್ನೆ. ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ. ಭಾರತ

0: ಸರ್ಕಾರವು ಪ್ರಾಜೆಕ್ಟ್ ಲೈನ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಿದೆ?
1: 2024
0: 2024 ಅಂತೀರಿ?
1: ಹಾಂ ಸರ್.
0: ತಪ್ಪಾದ ಉತ್ತರ ಕನಕಪ್ಪ ಅವರೇ. 3 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ,
1: ಓಕೆ
0: ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು. ಧನ್ಯವಾದ ಕಾರ್ಯ ಮಾಡೋದಕ್ಕೆ.
1: ಓಕೆ.

0: ಹಲೋ,
1: ಹಲೋ
0: ಆಕಾಶವಾಣಿ ವಿಜಯಪುರ ಕೇಂದ್ರ,
1: ಸರ್, ರೋಹನ್ ಸರ್ ಮಾತಾಡ್ತೀನಿ.
0: ರೋಹನ್ ಅವರು.
1: ಹಾಂ ಹೌದು ಸರ್.
0: ರೋಹನ್ ಅವರಿಗೆ ಮೊದಲ ಪ್ರಶ್ನೆ,
1: ಹಾಂ ಸರ್, ಹೇಳಿ ಸರ್.
0: ಭಾರತ ಸರ್ಕಾರವು ಪ್ರಾಜೆಕ್ಟ್ ಲಯನ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅನ್ನೋದು.
1: ಸರ್, 2003ರಲ್ಲಿ ಸರ್.
0: 2003 ಅಂತೀರಿ?
1: ಹೌದು ಸರ್, 2003ರಲ್ಲಿ.
0: 2003. ತಪ್ಪಾದ ಉತ್ತರ ರೋಹನ್.
1: ಹಾಂ ಸರ್.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ನಮಸ್ಕಾರ.
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
1: ಸಂಗನಗೌಡ ಮಾಲಿಪಾಟ್ಲಿ.
0: ಸಂಗನಗೌಡ ಮಾಲಿಪಾಟ್ಲಿ ಅವರು.
1: ಹಾಂ ಸರ್,
0: ಪ್ರಶ್ನೆ ಕೇಳಿಸ್ಕೊಂಡ್ರಿ ಸಂಗನಗೌಡ ಅವರ.
1: ಇದು ಏರ್ ಆ್ಯಪಿಂದ ಕೇಳ್ತಿದ್ದೀನಿ ಸರ್. ಹಿಂದೆ ಇದೆ ಏನು ಗೊತ್ತಿಲ್ಲ ನನಗೆ. ಅದು ಪ್ರಾಜೆಕ್ಟ್ ಲೈನ್ ಬಗ್ಗೆ ಕೇಳ್ತಿದ್ದೀರಲ್ಲ.
0: ಹೌದು,
1: ಅದು 2020 ಸರ್.
0: 2020 ಅಂತೀರಿ?
1: ಹಾಂ ಸರ್.
0: ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಪ್ರಯೋಗಗಳ ಕತೆ, ಇದನ್ನು ಮೂಲತಃ ಗುಜರಾತಿ ಭಾಷೆಯಲ್ಲಿ ಬರೆಯಲಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಅನುವಾದಿಸಿದವರು ಯಾರು ಅನ್ನೋದು.
1: ಜನಾರ್ದನ್ ಸ್ವಿಫ್ಟ್ ಅಂತ
0: ಹೇಳ್ರಿ.
1: ಜನಾರ್ದನ್ ಸ್ವಿಫ್ಟ್ ಅಂತ.
0: ಜನಾರ್ದನ್ ಸ್ವಿಫ್ಟ್ ಅಂತೀರಿ?
1: ಹಾಂ
0: ಅಲ್ರಿ, ತಪ್ಪಾದ ಉತ್ತರ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ.

0: ಕೆಲವರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227340 ಅಥವಾ 0835227350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ
1: ಹಲೋ,
0: ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ತೆ.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ನಾನು ಬಸವನಗುಡಿ ತಾಲೂಕು ಕನಕಾಲದಿಂದ ವಿನಾಯಕ್ ಸರ್.

0: ಕನಕಾಲದಿಂದ ವಿನಾಯಕ್ ಅವರು.
1: ಹೌದು ಸರ್.
0: ವಿನಾಯಕ್ ಅವರಿಗೆ ಮೊದಲ ಪ್ರಶ್ನೆ
1: ಕೇಳಿ ಸರ್.
0: ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಪ್ರಯೋಗಗಳ ಕತೆ, ಇದನ್ನು ಮೂಲತಃ ಗುಜರಾತಿ ಭಾಷೆಯಲ್ಲಿ ಬರೆಯಲಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಅನುವಾದಿಸಿದವರು ಯಾರು?
1: ಸರ್, ಗಾಂಧೀಜಿಯ ಆಪ್ತ ಕಾರ್ಯದರ್ಶಿ ಮಹಾದೇವ್ ದೇಸಾಯಿ.
0: ಗಾಂಧೀಜಿಯವರ ಆಪ್ತ ಕಾರ್ಯದರ್ಶಿ ಮಹಾದೇವ್ ದೇಸಾಯಿ ಅಂತೀರಿ?
1: ಹೌದು ಸರ್.
0: ಎಸ್, ಖಂಡಿತವಾಗಿಯೂ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ವಿನಾಯಕ್. ಎರಡನೇ ಪ್ರಶ್ನೆ ರೀ.
1: ಹಾಂ ಸರ್.
0: ಲಾ ಆಫ್ ಡಿಮಾಂಡ್, ಬೇಡಿಕೆಯ ನಿಯಮದ ಪ್ರಕಾರ ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಏನಾಗುತ್ತದೆ?
1: ಇನ್ನೊಂದು ಸರಿ ಕೇಳಿ.
0: ನಾವು ನಾರ್ಮಲಾಗಿ ಲಾ ಆಫ್ ಡಿಮಾಂಡ್ ಅಂತ ಕರಿತೀವಿ ಇದನ್ನು, ಈ ಅರ್ಥವನ್ನು.
1: ಹಾಂ ಸರ್. ಹಾಂ ಸರ್.
0: ಬೇಡಿಕೆಯ ನಿಯಮದ ಪ್ರಕಾರ ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಏನಾಗುತ್ತದೆ?
1: ಅಂದ್ರೆ ಸರ್, ಕಡಿಮೆ ಆಗಿರುತ್ತದೆ.
0: ಕಡಿಮೆ ಆಗತ್ತಂತೀರಿ?
1: ಅಂದ್ರೆ ಹೆಚ್ಚು ಬೆಲೆ ಏರಿಕೆ ಆಗುತ್ತಾಗ ವಸ್ತುವಿನ ಪ್ರಮಾಣ, ಉಳುಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತಾ ಇದೆ.
0: ಕಡಿಮೆ ಆಗ್ತದಂತೀರಿ?
1: ಹಾಂ ಸರ್.
0: ಓಕೆ ಓಕೆ. ಇನ್ನು ಮೂರನೇ ಪ್ರಶ್ನೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬರ್ತಾ ಇದೆ.
1: ಹಾಂ ಸರ್.
0: ರಕ್ತದ ಪ್ಲಾಸ್ಮಾದಲ್ಲಿ ಕಂಡುಬರುವ ಮತ್ತು ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರುವ ಪ್ರಮುಖ ಪ್ರೋಟೀನ್ ಯಾವುದು? ಹೇಳ್ರಿ.
1: ಕಿರುತಟ್ಟೆಗಳು. ಇನ್ನೊಂದು ಸರಿ ಕೇಳಿ.
0: ಕಿರುತಟ್ಟೆಗಳಲ್ಲ ರೀ.
1: ಅಲ್ಲ ಸರ್, ಇನ್ನೊಂದು ಸರಿ ಕೇಳಿ. ಏನದು
0: ಪ್ರಶ್ನೆ? ಗಮನ ಕೊಟ್ಟು ಕೇಳ್ರಿ.
1: ಸರ್, ಥ್ರೊಂಬೋಪ್ಲಾಸ್ಟಿನ್. ಥ್ರೊಂಬೋಪ್ಲಾಸ್ಟಿನ್ ಅಂತ ಬರ್ತಾ ಇದೆ.
0: ಥ್ರೊಂಬೋಪ್ಲಾಸ್ಟಿನ್ ಅಲ್ರಿ.
1: ಥ್ರೊಂಬೋಸೈಟ್ಸ್ಗಳು.
0: ಅಲ್ಲ ಅಲ್ಲ ಅಲ್ಲ.
1: ಪ್ಲಾಬಿನೋಜನ್ ಮತ್ತು ಥ್ರೊಂಬೋಸೈಟ್ಸ್ ಅಂತ ಹೇಳಿರ್ತಾವೆ ಸರ್ ಅಲ್ಲಿ.
0: ಹಾಂ ಅಲ್ಲ, ನಿಖರವಾಗಿ ಉತ್ತರ ಬೇಕು. ಇದು ರೋಗ ನಿರೋಧಕ ಶಕ್ತಿಗೆ ಬೇಕಾಗಿರುವಂಥದ್ದು ಪ್ರೋಟೀನ್ ಇದು.
1: ಅಂದ್ರೆ ಸರ್, ಒಂದು ಕಾಬಿನೋ ಜೆನ್ನು ಅಂತ ನೋಡಿದೆ ಒಂದು.
0: ಇಲ್ಲ, ತಪ್ಪಾದ ಉತ್ತರ. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.

0: हेलो हेलो
1: कनकप
0: हेलो
1: कनकप
0: ಹೆಸರು ಹೇಳ್ರಿ? ಅರ್ಥಾಗ್ಲಿಲ್ಲ.
1: ಕನಕಪ್ಪ
0: ಕನಕಪ್ಪ ಅವರು?
1: ಹಾಂ ಸರ್,
0: ಕನಕಪ್ಪ ಅವರು ಎಲ್ಲಿಂದ ಮಾತಾಡಕತ್ತೀರಿ?
1: ಕೊಪ್ಪಳದಿಂದ.
0: ಕೊಪ್ಪಳದಿಂದ. ಎರಡನೇ ಬಾರಿ ಕರೆ ಮಾಡಿರ್ತಾಮು.
1: ಹಾಂ, ಎರಡನೇ ಸರ್.
0: ಪ್ರಶ್ನೆ ಹಿಂಗದ್ರಿ,
1: ಹಾಂ,
0: ರಕ್ತದ ಪ್ಲಾಸ್ಮಾದಲ್ಲಿ ಕಂಡುಬರುವ ಮತ್ತು ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರುವ ಪ್ರಮುಖ ಪ್ರೋಟೀನ್ ಯಾವುದು ಅನ್ನೋದು ಪ್ರಶ್ನೆ.
1: ಹಿಮೋಗ್ಲೋಬಿನ್
0: ಹೇಳ್ರಿ.
1: ಹಿಮೋಗ್ಲೋಬಿನ್
0: ಹಿಮೋಗ್ಲೋಬಿನ್ ಅಂತೀರಿ?
1: ಹಾಂ,
0: ತಪ್ಪಾದ ಉತ್ತರ. ಧನ್ಯವಾದ ಆ ಕಾರ್ಯ ಮಾಡೋದಕ್ಕೆ. ಹಲೋ
2: ಹಲೋ ಸರ್.
0: ನಮಸ್ಕಾರ, ಯಾರು ಎಲ್ಲಿಂದ ರೀ?
2: ಮನುಗಳಿದೆಯಂದ್ರಿ ಸರ್?
0: ಮನುಗುಳಿಂದ ರೀ?
2: ಹಾಂ, ಅಬ್ಬಾಸ್ ಅಲಿ ಅಂತ್ರಿ.
0: ಅಬ್ಬಾಸ್ ಅಲಿ. ಅಬ್ಬಾಸ್ ಅಲಿ ಅವರ ಪ್ರಶ್ನೆ ಕೇಳಿಸ್ಕೊಂಡಿರಿ.
2: ಹೇಳಿ ಸರ್.
0: ರಕ್ತದ ಪ್ಲಾಸ್ಮಾದಲ್ಲಿ ಕಂಡುಬರುವ ಮತ್ತು ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರುವ ಪ್ರಮುಖ ಪ್ರೋಟೀನ್ ಯಾವುದು?
2: ಹಿಮೋಗ್ಲೋಬಿನ್ ರೀ.
0: ಹಿಮೋಗ್ಲೋಬಿನ್ ಅಂತೀರಿ ನೀವು ಕೂಡ? ತಪ್ಪಾದ ಉತ್ತರ. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ. ಯಾರು, ಎಲ್ಲಿಂದ ರೀ?
1: ಸರ್ ರೋಹನ್ ಸರ್, ವಿಜಯಪುರದಿಂದ.
0: ವಿಜಯಪುರದಿಂದ ರೋಹನ್ ಅವರು.
1: ಹಾಂ ಸರ್,
0: ರೋಹನ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ನಮಗೆ ರಿಪೀಟ್ ಮಾಡಿದ್ರು.
0: ರಕ್ತದ ಪ್ಲಾಸ್ಮಾದಲ್ಲಿ ಕಂಡುಬರುವ ಮತ್ತು
1: ಹಾಂ ಸರ್,
0: ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರುವ ಪ್ರಮುಖ ಪ್ರೋಟೀನ್ ಯಾವುದು ಅನ್ನೋದು ಪ್ರಶ್ನೆ ಐತ್ರಿ.
1: ಎರಿಥ್ರೋಪೊಯಿಟಿನ್.
0: ಹೇಳ್ರಿ.
1: ಎರಿಥ್ರೋಪೊಯಿಟಿನ್.
0: ಎರಿಥ್ರೋಪೊಯಿಟಿನ್ ಅಂತೀರಿ?
1: ಹಾಂ ಸರ್.
0: ಅಲ್ಲ, ತಪ್ಪಾದ ಉತ್ತರ ಇದು.
1: ಹಾಂ ಸರ್.
0: ಮತ್ತು ಕರೆ ಮಾಡೋದಕ್ಕೆ ಧನ್ಯವಾದ ರೀ.
1: ಓಕೆ ಸರ್. ಓಕೆ ಸರ್.
0: ಓಕೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.

ಕೆಲವರ ಪ್ರಶ್ನೆಯನ್ನು ಕೇಳಿದೆ, ರಕ್ತದ ಪ್ಲಾಸ್ಮಾದಲ್ಲಿ ಕಂಡುಬರುವ ಮತ್ತು ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರುವ ಪ್ರಮುಖ ಪ್ರೋಟೀನ್ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಗ್ಲೋಬುಲಿನ್. ಸರಿಯಾದ ಉತ್ತರ ಗ್ಲೋಬುಲಿನ್.

ಇದಾಗಿತ್ತು ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ದೀಪಕ್ ಬೇಕ್ವರ್ಕರ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.

ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6:10. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ, 6:10 ಸಮಾಚಾರ ದರ್ಶನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಸಂಜೆ 7:45 ಸಮಾಚಾರ ದರ್ಶನ.

ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಉಮೆನ್ಸ್ ಏಷ್ಯನ್ ಕಪ್ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿಯ GTCಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತ್ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ. ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಶಿಕ್ಷಕಿ ಪ್ರಿಯಾಂಕ ಶಂಕರ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. ಇನ್ನು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.

ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ. ನಾಳೆ ಬೆಳಿಗ್ಗೆ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಪರಿಹಾರ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳು ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಿಗೌಡ. 2:40 ಮಧ್ಯಾಹ್ನ ರಸಮಂಜರಿ. ನಾಳೆ ಸಂಜೆ 5 ಗಂಟೆಗೆ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. 6:10 ಜಜ್ಜಿ ರೊಟ್ಟಿ ಚವಳಿಕಾಯಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸಾರವಾಗುವುದು. ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಶಿಕ್ಷಕರಿಗೆ ಸ್ಫೂರ್ತಿಯ ಸಲಹೆ, ಡಾಕ್ಟರ್ ರಾಧಾಕೃಷ್ಣನ್ ಮಾತನಾಡುತ್ತಾರೆ. ಕಾಶಿನಾಥ್ ಪಿ ಸಾಲಿಮಠ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರವಾಣಿ ಧಾರವಾಡ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮನ್ ಕಿ ಬಾತ್ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ಜನಾಂದೋಲನವಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆಗೆ ಸಹಕಾರಿ. ವಿಜಯಪುರದ ಮಡಗ್ಯಾಳ ಅಲೆಮಾರಿ ಕುರಿ ತಳಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರಿದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟ್ರವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು.
1: ನಶೆ ಕಿ ಲತ್ ಸಿರ್ಫ್ ಏಕ್ ವ್ಯಕ್ತಿ ಕೋ ಅಪ್ನೆ ಲಪೇಟೆ ಮೇ ನಹೀ ಲೇತಿ, ಇಸ್ಕೆ ದುಷ್ಪರಿಣಾಮ ಪೂರೆ ಪರಿವಾರ ಔರ್ ಸಮಾಜ ಕೋ ಭಿ ಝೇಲ್ನೆ ಪಡ್ತೆ ಹೈ. ಮೈ ಉನ್ ಲೋಗೋ ಕಿ ಸರಾಹನಾ ಕರುಂಗಾ ಜೋ ಡ್ರಗ್ಸ್ ಕೆ ಖಿಲಾಫ್ ದೂಸರೋ ಕೋ ಜಾಗರೂಕ್ ಕರ್ತೆ ಹೈ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೆ ಆತೆ ಹೈ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋಯಿ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೈ? ಕ್ಯಾ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೈ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ? ಹಮಾರೆ ದೇಶ ಮೇ ಬೆಹತರೀನ್ ಕಂಟೆಂಟ್ ಕ್ರಿಯೇಟರ್ಸ್ ಕಿ ಕಮಿ ನಹೀ ಹೈ. ಮೇರಾ ಆಗ್ರಹ ಹೈ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೇ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೇ.
0: ಬೀದಿ ಬದಿ ವ್ಯಾಪಾರ ಮಾಡುವ ದೇಶದ ಲಕ್ಷಾಂತರ ತಾಯಂದಿರು ಹಾಗೂ ಸಹೋದರಿಯರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಹೊಸ ಶಕ್ತಿ ತುಂಬಿದೆ. ಶೇಕಡ 46% ಬೀದಿ ಬದಿ ಮಹಿಳಾ ವ್ಯಾಪಾರಿಗಳು ಫಲಾನುಭವಿಗಳಾಗಿದ್ದು 35 ಲಕ್ಷ ಮಹಿಳೆಯರು ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಶ್ರಮವನ್ನು ಉದಾಹರಣೆಯಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿಯವರು ಸ್ಫೂರ್ತಿದಾಯಕ ಯಶೋಗಾಥೆ ಎಂದು ಬಣ್ಣಿಸಿದರು. ರಸ್ತೆ ಬದಿ ವ್ಯಾಪಾರ ಮಾಡುವ ತಮ್ಮ ಸಹೋದರಿಯರಿಗೆ ಇದು ಮಾದರಿ ಎಂದರು. ಸಮಾಚಾರ ದರ್ಶನಕ್ಕಾಗಿ ಟಿಎಸ್ ನಿಂಗಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಪ್ಯಾನ್ ಕಾರ್ಡ್ ಕೊಟ್ಟಿದೀವಿ, ಅದರಿಂದ ನಮ್ಗೆ ಬ್ಯಾಂಕ್ ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಾವು ಫಸ್ಟು 10,000 ತಗೊಂಡ್ವಿ, 10,000 ತಗೊಂಡ್ ಕ್ಲಿಯರ್ ಆದ್ಮೇಲೆ 20 ತಗೊಂಡ್ವಿ, 20 ತಗೊಂಡ್ ಕ್ಲಿಯರ್ ಆದ್ಮೇಲೆ 50 ತಗೊಂಡ್ ಕ್ಲಿಯರ್ ಆಗಿದೆ. ಇವಾಗ 6 ತಿಂಗಳಾಗಿದೆ ಕ್ಲಿಯರ್ ಆಗಿ. ನೆಕ್ಸ್ಟ್ ನಮ್ಗೆ ಅದರಿಂದ ಅಭಿವೃದ್ಧಿ ಆಗ್ಬೇಕು, ಇನ್ನ ಲೋನ್ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ಮಹಿಳೆಯರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ. ಸ್ವನಿಧಿ ಇನ್ನ ಇಂಪ್ರೂವ್ ಮಾಡಿ ಇನ್ನ ಸ್ವಲ್ಪ ಅಮೌಂಟ್ ಜಾಸ್ತಿ ಬಿಡ್ತಾ ಇದ್ರೆ ನಮ್ಗೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಮಹಿಳೆಯರಿಗೆ. ನಮ್ ಪಡೆಗ್ ನಾವು ವ್ಯಾಪಾರ ಮಾಡ್ಕೊಂಡು ಸಾಲ ತೀರಿಸ್ಕೊಂಡು ಬ್ಯಾಂಕ್ ಅವ್ರು ಏನು ಕಿರುಕುಳ ಕೊಡಲ್ಲ, ಆರಾಮಾಗಿ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಕೊಂಡು ದುಡ್ಡು ಕಟ್ ಆಗ್ತಾ ಇರುತ್ತೆ.
0: ಚಿಕ್ಕಮಗಳೂರು ಜಿಲ್ಲೆಯ ಕೆಲ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಕಾಳು ಮೆಣಸು ಏಲಕ್ಕಿ ಜೊತೆ ಅವಕಾಡೊ ಬೆಣ್ಣೆಹಣ್ಣಿನ ಗಿಡಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರೈತರ ಅವಕಾಡೊ ಬೆಣ್ಣೆಹಣ್ಣಿನ ಕೃಷಿ ಕುರಿತು ಪ್ರಸ್ತಾಪಿಸಿದರು. ಚಿಕ್ಕಮಗಳೂರು ತಾಲೂಕು ಮೈಲಿ ಮನೆ ಗ್ರಾಮದ ಎಂಎಸ್ ವಿರೂಪಾಕ್ಷ ತಮ್ಮ 2 ಎಕರೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿ ಕೈಗೊಂಡಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: 2 ಎಕರೆ ಗದ್ದೆ ಇತ್ತು, ಅದರಲ್ಲಿ ಕಾಫಿ ಗಿಡದ ಜೊತೆಗೆ ನಾನು ಅವಕಾಡನ್ನ ಬೆಳೆಯೋದಕ್ಕೆ ಟ್ರೈ ಮಾಡಿದೀನಿ. ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದ. ಅದು 2 ಎಕರೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಒಂದು 120 ಗಿಡ ಹಾಕಿದೀನಿ. ಪ್ರೆಸೆಂಟ್ ಇರೋದು ಒಂದು 3 ಮರ ಈಲ್ಡ್ ಕೊಡ್ತಾ ಇದೆ. 3ನೇ ವರ್ಷದ ಪಳಿಸ್ದು ಈಗ ಅದು 200 ಕೆಜಿ ತನಕ ಕೊಡ್ತಾ ಇದೆ ಒಂದ್ ಗಿಡ. ಇಲ್ಲಿ ಲೋಕಲ್ ಯಾರು ಬಂದ್ ಕೇಳಿದಾಗ ಅವ್ರಿಗೆ ನಾವು ಅವ್ರೇನು ಕೆಜಿ ಲೆಕ್ಕನ ಇಲ್ಲ ಮರದ ಉಂಡಿನ ಆತರ ತಗೊಂಡ್ ಹೋಗ್ತಾರೆ. ಅದಕ್ಕೆ ನಾವೇನು ಗೊಬ್ಬರ ಹಾಕಲ್ಲ, ಎಕ್ಸ್ಟ್ರಾ ಏನದಕ್ಕೆ ಏನ್ ಕೇಕ್ ತಗೊಳಲ್ಲ. ಒಂದು ಕಾಯಿ 750 ಗ್ರಾಮ್ ತನಕ ಬರುತ್ತೆ. ಸೈಡ್ ಇನ್ಕಮ್ ಇದು 1,000 ರೂಪಾಯಿ ಒಂದ್ ಮರದಲ್ಲಿ ಲಾಭ ಸಿಗುತ್ತೆ. ಈ ದೇಶದ ಪ್ರಧಾನಮಂತ್ರಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ದೇಶದಲ್ಲಿ ಒಂದು ಒಳ್ಳೆ ಬೆಳೆಯನ್ನ ನಾವು ಬೆಳಿತಾ ಇದೀವಿ ಅಂದ್ರೆ ನಮಗೂ ಖುಷಿಯಾಗಿ ಬೆಳೆಯವರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ.
0: ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನದ ಭಾಗವಾಗಿ ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರಿದಿದೆ. ಧಾರವಾಡ

0: ತಾಲೂಕುಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಅವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೀರಿಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್ಲ.
1: ಧಾರವಾಡ ತಾಲೂಕಿನ ಜೀರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜೀರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜೀರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜೀರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ.
0: ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟ್ರೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ, ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟ್ರೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ವರೆಗೆ ಅಲೆದು ವಾಪಸಾಗುವ ಮಡಗ್ಯಾಳ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ವಿಶ್ವನಾಥ ಕುಲಕರ್ಣಿ.
2: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗೆ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗ ಅಂದ್ರೆ ಮಹಾರಾಷ್ಟ್ರದೊಳಗ ಇದಕ್ಕ ಮಡಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಲದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತ ಸಭೆಯೊಳಗ ಮಡಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡು ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು.
0: ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ಸಮಾಚಾರ ದರ್ಶನಕ್ಕಾಗಿ ನೇತ್ರದಾನ ಪಾಕ್ಷಿಕದ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರ ತಜ್ಞ ಡಾಕ್ಟರ್ ಕೃಷ್ಣಪ್ರಸಾದ್.
3: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
4: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಕೆಳಗುರಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳು ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ನಾಳೆ ಮಧ್ಯಾಹ್ನ 2:40 ರಸಮಂಜರಿ.

ನಾಳೆ ಸಂಜೆ 5 ಗಂಟೆಗೆ ಉಲಿ ನಲಿ ನೇರ ಫೋನಿನ ಕಾರ್ಯಕ್ರಮ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿ ಕಥೆ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸಾರವಾಗುವುದು. 7:45 ಕನ್ನಡದಲ್ಲಿ ಭಾಷಣ. ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ, ಡಾಕ್ಟರ್ ರಾಧಾಕೃಷ್ಣನ್ ಮಾತನಾಡುತ್ತಾರೆ. ಕಾಶಿನಾಥ್ ಪಿ ಸಾಲಿಮಠ್, ಧಾರವಾಡ ಕೇಂದ್ರದ ಕೊಡುಗೆ ಇದು.

ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30ಕ್ಕೆ ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮದಲ್ಲಿ ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ ಈ ಕುರಿತು ಸಂದರ್ಶನ ಜ್ಯೋತಿಷ ಅವರೊಂದಿಗೆ. ರಾತ್ರಿ 10 ಗಂಟೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ.

ಕೆಳಗುರೆ ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಇಂದು ರಾತ್ರಿ 8:00 ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ವುಮೆನ್ಸ್ ಏಷ್ಯನ್ ಕಪ್ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಮಯ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಹೆಸರು ಶ್ರೀಮತಿ ರೇಷ್ಮಾ, ಗಂಡ ಕುಮಾರ್ ಪವಾರ್, ವಯಸ್ಸು 25 ವರ್ಷ, ಉದ್ಯೋಗ ಮನೆಗೆಲಸ, ಉತ್ನಾಳ ಗ್ರಾಮದಿಂದ ಕಾಣೆಯಾಗಿರುತ್ತಾಳೆ. ಚೆಹರೆಪಟ್ಟಿ: ದುಂಡುಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕಟ್ಟು, ಅಗಲವಾದ ಹಣೆ, ಸುಮಾರು ಎತ್ತರ 5 ಫೂಟು 1 ಇಂಚು ಇರುತ್ತಾಳೆ. ಬಿಳಿ ಬಣ್ಣದ ಬಟ್ಟೆ ಹೋಲುವ ಸೀರೆ ಧರಿಸಿದ್ದು ಇರುತ್ತದೆ. ಕನ್ನಡ, ಹಿಂದಿ ಹಾಗೂ ಮರಾಠಿ ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾಳೆ.

ಹೆಸರು ಪ್ರದೀಪ್, ತಂದೆ ಕುಮಾರ್ ಪವಾರ್, ವಯಸ್ಸು 4 ವರ್ಷ, ಉತ್ನಾಳ್ ಗ್ರಾಮದಿಂದ ಕಾಣೆಯಾಗಿರುತ್ತಾನೆ. ಚೆಹರೆ ಗುರುತು ಗುಂಡು ಮುಖ, ನೀಟಾದ ಮೂಗು, ಗೋಧಿ ಮೈ ಬಣ್ಣ, ಸದೃಢ ಮೈಕಟ್ಟು, ಸುಮಾರು ಎತ್ತರ 2 ಫುಟು 5 ಇಂಚು ಇರುತ್ತಾನೆ. ನೀಲಿ ಬಣ್ಣದ ಟೀಶರ್ಟ್ ಧರಿಸಿದ್ದು ಇರುತ್ತದೆ. ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾನೆ. ಈ ಚೆಹರೆ ಪಟ್ಟಿಯುಳ್ಳ ಮಹಿಳೆ ಹಾಗೂ ಪಾಪು ತಮಗೆಲ್ಲಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
3: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
4: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಬಿಡಿತು.
1: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
0: ಚಿಲಿಪಿಲಿ ಹೇಳುತ್ತಿತ್ತವ್ವ, ನನ್ನೆದೆಯೊಳಗಿನ ಗಿಳಿ ಚಿಲಿಪಿಲಿ ಹೇಳುತ್ತಿತ್ತವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ ನಾಲ್ವರು ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ ಮೂರನೇ ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು, ಮಾಸಾಂತ್ಯದ ವೇಳೆಗೆ 180ರಿಂದ 200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು, ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನಕಾರಿ ಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35,00,000 ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3ರಂದು ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50 ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ.

0: ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ
7: ಸರ್. ನಮಸ್ತೆ ಸರ್.
6: ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ಅಗ್ರಿ ಸ್ಟಾರ್ಟ್ಅಪ್ ಮಾಡ್ರಿ ಮಾಡ್ರಿ ಅಂತ ನಮ್ಮ ಸರ್ಕಾರಗಳು ಹೇಳ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ರೈತರ ಮಕ್ಕಳು ಕೂಡ ಈ ಬಗ್ಗೆ ಅನೇಕ ಬಾರಿ ವಿಚಾರ ಮಾಡಿದ್ದಾರೆ. ತಾವು ಕೂಡ ಒಂದು ನಮ್ಮದೇ ಆದ ಒಂದು ಸ್ವಂತ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಕೊಂಡು ಬಿಡೋಣ ಅಂತ. ಹಾಗಾಗಿ ಅಗ್ರಿ ಸ್ಟಾರ್ಟ್ಅಪ್ನಿಂದ ಸಾಕಷ್ಟು ಅವಕಾಶಗಳು ಅವರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಇದಾವೆ ಅನ್ನೋದು ನಾವು ಕೇಳಿದ್ದೇವೆ. ಅನೇಕರು ಈಗಾಗಲೇ ಬದುಕನ್ನು ಕಟ್ಕೊಂಡಿದ್ದಾರೆ. ಸಾಕಷ್ಟು ಯುವಕ ಯುವತಿಯರು, ಇವತ್ತು ರೈತರ ಮಕ್ಕಳಾದವರು ಈ ಬಗ್ಗೆ ಮಾಹಿತಿ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಈ ಬಗ್ಗೆ ತಿಳಿಸ್ಕೊಳ್ಳಿ ಡಾಕ್ಟರ್ ಪ್ರಹ್ಲಾದ್ ಅವರೇ.
7: ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಸ್ಟಾರ್ಟ್ಅಪ್ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟವಾದ ಸಮಸ್ಯೆಗೆ, ಯಾವುದೇ ಸಮಸ್ಯೆಯಾಗಲಿ, ಕೃಷಿ ಮತ್ತು ಕೃಷಿಯೇತರ ಸಮಸ್ಯೆಗಳಾಗಿ ಹೊಸ ಸಮಸ್ಯೆಗೆ ಅದಕ್ಕೆ ಉಪಯುಕ್ತವಾದ ಅಥವಾ ವಾಣಿಜ್ಯಕರವಾದ ಪರಿಹಾರವನ್ನು ಕೊಡುವಂಥದ್ದೇ ಅಗ್ರಿ ಸ್ಟಾರ್ಟ್ಅಪ್. ಯಾವುದೇ ಒಂದು ವಿಷಯವಾಗಿರಲಿ, ಕೃಷಿ ಸಂಬಂಧಿತ ವಿಷಯ ಆಗಲಿ, ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡೋದೇ ಅಗ್ರಿ ಸ್ಟಾರ್ಟ್ಅಪ್. ಓಕೆನಾ? ನಾವೀಗ ಹೇಳ್ತಾ ಇರ್ತೀವಿ ಈ ಸ್ಟಾರ್ಟ್ಅಪ್ ಅನ್ನೋದು ತುಂಬ ನಮ್ಮ ದೇಶದಲ್ಲದೆ ಎಲ್ಲ ದೇಶದಲ್ಲೂ ಈ ಅಗ್ರಿ ಸ್ಟಾರ್ಟ್ಅಪ್. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಇನಿಷಿಯೇಟಿಂಗ್ 2016 ಬಂದಿದ್ದು. ಈ ಸ್ಟಾರ್ಟ್ಅಪ್ ಅನ್ನೋ ಒಂದು ಪದ ಪರಿಕಲ್ಪನೆ 2016 ಬಂದಿದ್ದು. ಸೊ ಆಗಿಂದ ಈ 10 ವರ್ಷಗಳು, ಈಗ 2026 ತನಕ ಹಲವಾರು ಸ್ಟಾರ್ಟ್ಅಪ್ಗಳು ತನ್ನದೇ ಆದ ಒಂದು ಫೀಲ್ಡ್ಗಳಲ್ಲಿ ಅದು ಏನೋ ಪರಿಹಾರವನ್ನು ಕೃಷಿ ಕ್ಷೇತ್ರಕ್ಕೆ ಕೊಡ್ತಾ ಬಂದಿದೆ. ನೀವೆಲ್ಲ ನೋಡ್ಬೋದು, ನಮ್ಮ ಭಾರತ ದೇಶ 2nd ಪಡ್ಕೊಳ್ಳುತ್ತೆ ಅಗ್ರಿ ಸ್ಟಾರ್ಟ್ಅಪ್ಗಳಲ್ಲಿ. ಅಂದರೆ ಹಲವಾರು ರೀತಿಗಳಲ್ಲಿ ನಮ್ಮದು, ನಿಮಗೆಲ್ಲ ಗೊತ್ತಿರೋ ಹಾಗೆ 70% 75-70% ಅಂತ ಜನರು ಕೃಷಿಗೆ ಅವಲಂಬಿತರಾಗಿದ್ದಾರೆ.
6: ಮತ್ತು ಆದಾಯ ಕೂಡ ಕೃಷಿ ಕ್ಷೇತ್ರದಿಂದ ಬರ್ತಿರೋದು.
7: ಹೌದು. ಈಗ ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ಸೌಲಭ್ಯಗಳು ಬೇರೆ ದೇಶದಲ್ಲಿಲ್ಲ. ಎಲ್ಲ ಬೆಳೆಗಳನ್ನ ಅವ್ರು ಬೆಳೆಯೋಕ್ಕಾಗಲ್ಲ, ಅದನ್ನು ನಮ್ಮಲ್ಲಿ ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡಿ ಬೇರೆ ದೇಶಕ್ಕೆ ಕೊಡುವಂಥ ಹಲವಾರು ರೀತಿ ಬೆಳೆಗಳು ನಮ್ಮಲ್ಲಿದೆ. ಸೊ ಆ ಬೆಳೆಗಳನ್ನ ಇಟ್ಕೊಂಡು ಯುವಕರು, ಅಂದರೆ ಇಂದಿನ ಪೀಳಿಗೆಗಳು ಯಾವ ಥರ ಅಗ್ರಿ ಸ್ಟಾರ್ಟ್ಅಪ್ ಮಾಡ್ಬೋದು?
6: ಉದಾಹರಣೆಗೆ ನಾವು ಈಗ ಒಂದು ವಿಷಯ ತಗೋತೇನೆ ಡಾಕ್ಟರ್ ಪ್ರಹ್ಲಾದ್ ಅವರೇ. ಈಗ ಒಬ್ಬರು ಒಂದು 2-3 ಐಟಮ್ ಬೆಳೀತಾರೆ ಅಂತ ಇಟ್ಕೊಳ್ಳಿ. ಒಬ್ಬರು ಭತ್ತ ಬೆಳೀತಾರೆ, ಇನ್ನೊಬ್ರು ಶೇಂಗಾಕಾಳು ಬೆಳೀತಾರೆ, ಇನ್ನೊಬ್ರು ಮೆಣಸಿನಕಾಳು ಬೆಳೀತಾರೆ ಅಂತ ಇಟ್ಕೊಳ್ರಿ. ಅದು ಬೆಳೆದ್ರು ಅಂದ ತಕ್ಷಣ ಅದನ್ನು ಯಾವ್ಯಾವ ಥರದಲ್ಲಿ ಮೌಲ್ಯವರ್ಧನೆ ಮಾಡ್ಕೋಬಹುದು, ತಮ್ಮದೇ ಆದ ಒಂದು ಮೌಲ್ಯ ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಒಂದು ಸಣ್ಣದ ಕಂಪ್ನಿ ತರ.
7: ಹೌದು, ಸ್ಟಾರ್ಟ್ಅಪ್ ಅಂದ್ರೆ ಸಣ್ಣ ಕಂಪ್ನಿ, ಏನಿಲ್ಲ, ದೊಡ್ಡ ದೊಡ್ಡ ಪರಿಹಾರಗಳು ಕೊಡ್ಬೇಕಾದ್ರೆ ರೈತರಿಗೆ ಸಣ್ಣದೇ ಬೇಕಾಗಿರುತ್ತೆ. ಈಗ ಒಂದು ಪೋಸ್ಟ್ ಹರೆಸ್ಟ್ ಟೆಕ್ನಾಲಜಿ, ನೀವು ಹೇಳ್ದಂಗೆ ಈಗ ಎಲ್ಲ ಮಾಡಿರ್ತೀವಿ, ಅದನ್ನ ಮಾರ್ಕೆಟಿಂಗ್ ಮಾಡೋಷ್ಟಲ್ಲೇ ಆ 40% ಅಷ್ಟು ನಮ್ದು ವೇಸ್ಟೇಜ್ ಹೋಗ್ತಾ ಇದೆ. ಈಗ ಒಂದು ಮಾವು ಉದಾಹರಣೆಗೆ ತಗೊಂಡ್ರೆ 100% ಅಲ್ಲಿ ಮಾರ್ಕೆಟಿಂಗ್ ಹೋದಾಗಲೇ 40% ಕಮ್ಮಿ ಬಂದ್ಬಿಡುತ್ತೆ. ಅದನ್ನ ಹೇಗೆ ಸ್ಟೋರೇಜ್ ಮಾಡಬೇಕು, ಕೋಲ್ಡ್ ಸ್ಟೋರೇಜ್ ಅಂತ ನಮ್ಮಲ್ಲಿದೆ, ಏನು ಹೆಂಗಿರುತ್ತೆ, ಎಷ್ಟು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕು,

0: ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸಣ್ಣ ಸಣ್ಣ ರೈತರು ಎಲ್ಲರೂ ಸ್ಟೋರೇಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆದಂಥ ಸ್ಟಾರ್ಟಪ್ಸ್ಗಳಿದೆ. ನಿಮಗೆ ಈಗ ನಿಮಗೆ ಕೆಲವಂಥ ಪ್ರಾಡಕ್ಟ್ಸ್ ಈಗ ನೀವು ನೋಡ್ತಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಅನ್ನೋದು ತುಂಬ ಎಲ್ಲ ಕಡೆ ಹೆಸರು ಮಾಡ್ತಿದೆ. ಈ ಫ್ರೂಟ್ ಬಗ್ಗೆ ಎಷ್ಟೋ ಜನ ರೈತರು ಮಾಹಿತಿ ಕೇಳ್ತಾರೆ, ಹೇಗೆ ಬೆಳೆಯೋದು, ಹೇಗೆ ಮಾಡೋದು, ಇದಕ್ಕೆ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಏನಿದೆ. ಈ ಅಗ್ರಿ ಸ್ಟಾರ್ಟಪ್ಗಳು ಇದಕ್ಕೆ ಒಂದು ಸೇತುವೆಯಾಗಿ ನಿಂತ್ಕೊಳ್ಳುತ್ತೆ.
1: ಅದೇ ಇದೇ ಥರ ಹತ್ತಾರು ನಿಮಗೆ ಹಣ್ಣುಗಳನ್ನು
0: ಹಣ್ಣುಗಳು ಈಗ ನೀವು ಸುಮ್ಮನೆ ನಮ್ಗೆ ಗೊತ್ತಿರೋ
1: ಅವಕಾಡೋ
0: ಅವಾಗಾಡೋ ಈಗ ಎಷ್ಟು ಜಾಕ್ ಫ್ರೂಟ್, ಜಾಕ್ ಫ್ರೂಟ್ ಅಲ್ಲಿ ನೀವು ನಂಬಕ್ಕಾಗಲ್ಲ ಅಷ್ಟು ಮೌಲ್ಯವರ್ಧಿತ ಪದಾರ್ಥ. ನಾವು ಬರೀ ಚಿಪ್ಸ್ ಅನ್ಕೊಂಡಿರ್ತೀವಿ, ಬರೀ ಹಣ್ಣು ಅನ್ಕೋತೀವಿ. ಒಂದೇ ಒಂದು ಸೊಳೆ 40 ರೂಪಾಯಿ ಇದೆ, ಅಂದ್ರೆ ಆ ಚಂದ್ರ ಹಲ್ಸು ಆ ವೆರೈಟಿಗೆ, ಅಂದ್ರೆ ಅದಕ್ಕೆ ನಿಮ್ಗೆ ಎಲ್ಲಿದೆ ನಾವು ನೋಡ್ಬೇಕು, ನಮ್ಮ ಮಾರ್ಕೆಟಿಂಗ್ ಎಲ್ಲಿದೆ ಅಂತವ್ರು ನಮ್ಗೆ ಕರೀ. ಸೊ ಈ ಅಗ್ರಿ ಸ್ಟಾರ್ಟ್ಅಪ್ಗಳು ಇಲ್ಲಿ ಭಾಗವಹಿಸಿರುತ್ತೆ. ಅಂದ್ರೆ ಬರೀ ಸ್ಟಾರ್ಟ್ಅಪ್ ಅಂದ್ರೆ ಬರೀ ಒಂದು ದೊಡ್ಡ ಮೆಷಿನರೀಸು ಅಥವಾ ಬರೀ ದೊಡ್ಡ ಒಂದು ಪರಿಹಾರ ಕೊಡೋದು ಅಂತ ಅಲ್ವೇ ಅಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಅದಕ್ಕೆ ಒಂದು ಪರಿಹಾರ ಕೊಟ್ಟು ಅದಕ್ಕೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡೋದೆ ಅಗ್ರಿ ಸ್ಟಾರ್ಟ್ಅಪ್. ಸೊ ನಿಮ್ಗೆ ಹೇಳ್ತಿದ್ದೆ ನಾನು ಅಗ್ರಿ ಸ್ಟಾರ್ಟ್ಅಪ್ ಅಂದ್ರೆ ಮೇನ್ ಅಂದ್ರೆ ಇದಕ್ಕೆ ಮಾನ್ಯತೆ ಹೆಂಗೆ ಪಡ್ಕೋಬೇಕು, ಎಲ್ಲಿ ಹೋಗಬೇಕು ಜನರು ಅನ್ನಕ್ಕೆ DPIIT ಅಂತ ಹೇಳ್ತೀನಿ. DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್. ಅಂದ್ರೆ ಇದರಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು, ಏನು ನನ್ನ ಸಮಸ್ಯೆ, ಇದಕ್ಕೆ ನಾನು ಏನು ಪರಿಹಾರ ಕೊಡ್ತಾ ಇದ್ದೀನಿ, ಅಂದ್ರೆ ನಿನ್ನ ಇನೋವೇಷನ್ ಏನೇ, ನಿನ್ನ ಐಡಿಯಾ ಏನಿದೆ ಅದರಲ್ಲಿ ಅನ್ನೋದನ್ನ ಕೇಳ್ತಾರೆ. ಸೊ ಅದಲ್ಲಿ ಕೊಡೋದು ಈ ತರ ಹೆಂಗೆ ಅಂದ್ರೆ ಮೊದಲನೇದು ಅವ್ರಿಗೆ ಏನಿರಬೇಕು ಅಂದ್ರೆ ನಿಮ್ಮ ವಹಿವಾಟು 100 ಕೋಟಿ ಮೇಲೆ ದಾಟಂಗಿಲ್ಲ. ಈಗ ನಾನು ಮುಂಚೆನೋ ಕೆಲಸ ಮಾಡ್ತಿದ್ನಪ್ಪ, ನನ್ನ ವಹಿವಾಟು 100 ಕೋಟಿ ಮೇಲೆ ದಾಟಿಲ್ಲ, ಅದು ಒಳಗಡೆ ಇದ್ದವ್ರು ಮಾತ್ರ ಇದನ್ನ ಮಾಡಕ್ ಸಾಧ್ಯ.
1: ಯಾಕಂದ್ರೆ 100 ಕೋಟಿ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ನಮಗೆ ಮೊದಲಿಗೆ 1 ಲಕ್ಷ, 1.5 ಲಕ್ಷ, 10 ಲಕ್ಷ ಒಳಗೆ ಮಾತಾಡೋಣ.
0: ಹೌದು, ಈಗ ಮೊದಲನೇ 10 ವರ್ಷಕ್ಕೆ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿತೀವಿ. ಯಾವುದೇನೆಲೆ ತಗೊಳ್ಳಿ, ಅದಾದ್ಮೇಲೆ ಬೆಳೆದ ಬಂದ್ಮೇಲೆ ಅದು ನಿಮ್ಮ ಫರ್ಮು ಅಥವಾ ನಿಮ್ಗೆ ಒಂದು ದೊಡ್ಡ ಹೆಸರು ಸಿಗ್ಬೋದು. ಮೊದಲನೇ 10 ವರ್ಷ ಮಾತ್ರ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿಯಕ್ ಸಾಧ್ಯ. ಮತ್ತೆ ಏನಿರ್ಬೇಕು ನಿಮ್ಮ ಸ್ಟಾರ್ಟ್ಅಪ್ ಅಲ್ಲಿ, ಹೊಸ ಉತ್ಪನ್ನ ಇರಬೇಕು, ಮತ್ತೆ ಜನರಿಗೆ ಸೇವೆ ಕೊಡೋದಾಗಿರ್ಬೇಕು, ಅದು ಸುಧಾರಣೆ ಮಾಡಿ ಅದಕ್ಕೆ ಪರಿಹಾರ ಕೊಡೋಂತ ಆಗಿರ್ಬೇಕು. ಈ 3 ಮುಖ್ಯ ಉದ್ದೇಶದೊಂದಿಗೆ ನಿಮ್ಮ ಸ್ಟಾರ್ಟ್ಅಪ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ.
1: ಅದೇ ತಾವು ಉದಾಹರಣೆಗೆ ಹೇಳಿದಾಗೆ ಒಂದು ಹಲಸಿನ ಸೊಳೆ ಬಗ್ಗೆ ಮಾತಾಡಿದ್ರಿ. ಹಲಸಿನ ಸೊಳೆನ ನೀವು ಅಯ್ಯೇ ಅದೇನು ದೊಡ್ಡ ಮಹ ಅಂತ, ನಾವು ಮನೆಯಲ್ಲಿ ಮರ ಇರುತ್ತೆ, ಹಣ್ಣು ತೆಗಿತೇವೆ, ತಿಂತೇವೆ, ಮತ್ತು ಉಳಿದಿದ್ದನ್ನು ಬಿಟ್ಬಿಡ್ತವೆ. ಅದು ಹಾಗಲ್ಲ, ಅದಕ್ಕೂ ಕೂಡ ಒಳ್ಳೆ ಒಂದು ಮೌಲ್ಯ ಇದೆ, ರಾಜ ಪದವಿ ಇದೆ ನಿಮ್ಮ ಒಂದು ಬೆಳೆಗೆ, ನಿಮ್ಮ ಹಲಸಿನ ಒಂದು ಸೊಳೆಗೆ. ಅದರದ್ದು ಬೇಡಿಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಮಹತ್ವ.
0: ಯಾಕೆ ನಾನು ಹೇಳ್ತೀನಿ, ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಆಗಿ 2 ಲಕ್ಷ ಸ್ಟಾರ್ಟ್ಅಪ್ಗಳಿದೆ, 2 ಲಕ್ಷ ನಮ್ಮ ಭಾರತದಲ್ಲಿ. ಅದರಲ್ಲಿ 1.5 ಲಕ್ಷ ಇವಾಗ ನಮ್ಮಲ್ಲಿ ಈಗ ನಡೀತಾ ಇದೆ, ವ್ಯವಸ್ಥೆಯಲ್ಲಿದೆ. ಅದರಲ್ಲಿ 2 ಲಕ್ಷದಲ್ಲಿ 7,000 ಅಗ್ರಿ ಕೃಷಿ ಸಂಬಂಧಿತ ಸ್ಟಾರ್ಟ್ಅಪ್ಗಳೇ ಇದೆ ನಮ್ಮಲ್ಲಿ. ಒಂದಲ್ಲ ಎರಡಲ್ಲ ಭಾರತದಲ್ಲಿ 7,000 ಸ್ಟಾರ್ಟ್ಅಪ್ಗಳಿದೆ. ನೀವು ನಮ್ಮ ಕರ್ನಾಟಕಕ್ಕೆ ಬರಂಗೆ ತಗೊಳ್ಳೋಂಗಂದ್ರೆ ಅದರಲ್ಲಿ 50% ಅಥವಾ 10,000, 7-10,000 ಸ್ಟಾರ್ಟ್ಅಪ್ಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಅದರಲ್ಲೂ ಬೆಂಗಳೂರು 1 ಸ್ಟಾರ್ಟ್ಅಪ್ಗಳಲ್ಲಿ. ಈಗ ನಾವು ನೋಡಿದ ಅಮೆಜಾನು, ಫ್ಲಿಪ್ಕಾರ್ಟು ಇವೆಲ್ಲ ಕೇಳಿದ್ದೀವಿ ನಾವು ಈ ಥರ. ಅಂದರೆ ಕೃಷಿಗೆ ಅಂತಲೇ ನಿಂಜಾ ಕಾರ್ಟು, ಈ ಥರ ಹಲವಾರು ಕಾರ್ಟ್ಗಳು. ಅಂದರೆ ಏನು ಅಂದರೆ ಇಲ್ಲಿ ಯಾವ ಕನ್ಸ್ಯೂಮರ್ಸು ಅಂತ ಇವರು ಆಲ್ರೆಡಿ ಫೈನಲ್ ಮಾಡಿಟ್ಟಿರ್ತಾವೆ. ಈ ಥರ ಕನ್ಸ್ಯೂಮರ್ಗಳಿಗೆ ಈ ಥರದ್ದು ಬೇಕು.
1: ಓಹೋ, ಅಲ್ಲಿ ಎಲ್ಲ ಇರುತ್ತೆ.
0: ಈಗ ಶುಗರು, BP ಇರೋರ್ಗೆ ಈ ಥರ ತರಕಾರಿ, ಈ ಥರ ಹಣ್ಣು. ಸೊ ಆ ಹಣ್ಣುಗಳನ್ನ ಇವರು ಮಾಡಿ ಅವ್ರಿಗೆ ಕೊಡುವಂಥದ್ದು. ಅಂದರೆ ಒಂದು ಸ್ಟಾರ್ಟ್ಅಪ್ ಅಂದರೆ ನಿಮ್ಗೆ ಒಂದಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡುತ್ತೆ ನಿಮಗೆ. ಯಾವ್ಯಾವ ಥರ ಮೌಲ್ಯವರ್ಧಿತ ಪದಾರ್ಥಗಳನ್ನ ಅವ್ರಿಗೆ ಕೊಡ್ಬೋದು. ನಿಮ್ಗೆ ಗೊತ್ತಿರ್ಬೋದು ರಾಜಮುಡಿ ಅಕ್ಕಿ ಎಷ್ಟು ಫೇಮಸ್ ಆಗಿದೆ, ಎಲ್ಲರ ಮನೇಲೂ ರಾಜಮುಡಿ ಅಕ್ಕಿ. ಅಂದ್ರೆ ಏನಕ್ಕೆ ಅಂದ್ರೆ ಗೊತ್ತಾಗಿದೆ ಜನರಿಗೆ, ಅರಿವು ಮೂಡಿದೆ. ಅಂದ್ರೆ ಅರಿವು ಮೂಡಿಸೋದು ಒಂದೇ ಅಲ್ಲದೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ರೈತರಿಂದ ಅದನ್ನು ನಮ್ಮ ಕನ್ಸ್ಯೂಮರ್ಸ್ಗೆ ಕೊಡುವಂಥದ್ದು. ನೀವೆಲ್ಲ ಯೋಚನೆ ಮಾಡಿರ್ಬೋದು, ನಮ್ಮ ಭಾರತದಲ್ಲಿ ಎಲ್ಲ ಸಣ್ಣ ರೈತರು ಇದ್ದಾರೆ, ಹೆಂಗಪ್ಪ ಸಾಧ್ಯ ಇದನ್ನು ಅವರೆಲ್ಲ ಮಾಡೋಕ್ಕೆ ಅಂತ. ಈಗ ಒಬ್ಬರಿಂದ ಮಾಡೋದು ಅಂತಲ್ಲ, ನಿಮ್ಗೆ ಗೊತ್ತಿರೋ FPO ಅಂತ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ, ಹಲವಾರು ರೈತರು ಸೇರಿ ಒಟ್ಟಿಗೆ ಮಾಡ್ತಾರೆ. ಈಗೇನಂದರೆ ಒಂದು ಡ್ರೋನ್ ಮುಖಾಂತರ ಅವರ ಹೊಲ ಎಷ್ಟಿದೆ, ಅವರ ಮಣ್ಣಿನ ಫಲವತ್ತತೆ ಎಷ್ಟಿದೆ, ಯಾವ ಬೆಳೆಗಳನ್ನ ಹಾಕ್ಬೋದು, ಇದಕ್ಕೆ ಅಂತಲೇ ಹಲವಾರು ಸ್ಟಾರ್ಟ್ಅಪ್ಸ್ಗಳಿದೆ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನೊಬ್ಬ ಇಂಜಿನಿಯರ್ ಮಾಡಿದ್ದೀನಿ, ನನಗೆ ಉದ್ಯೋಗ ಇಲ್ಲ, ನನ್ನ ಹತ್ರ ಹೊಲ ಇದೆ, ನಂಗೆ ಏನು ಬೆಳಿಬೇಕು ಗೊತ್ತಿಲ್ಲ. ಅವಾಗ ಅಗ್ರಿ ಸ್ಟಾರ್ಟ್ಅಪ್ ಪ್ರಾಮುಖ್ಯತೆ ಬರುತ್ತೆ ಅಲ್ಲಿ. ನೋಡಿ ನೀವು ಈ ಥರ ಬೆಳೆ ಹಾಕಿ, ಈ ಥರ ಇದೆ, ಇದಕ್ಕೆ ನಿಮ್ಗೆ ಮಾರ್ಕೆಟಿಂಗ್ ಫೆಸಿಲಿಟೀಸು ಇಷ್ಟಿಷ್ಟಿದೆ, ನಿಮ್ಗೆ ಈ ಥರ ಸ್ಕೀಮ್ಸ್ಗಳಲ್ಲಿ ನಿಮ್ಗೆ ಇಷ್ಟಿಷ್ಟು ಅನುಕೂಲಗಳು ಸಹ ಇರುತ್ತೆ.
1: ಅಂದರೆ ಅಗ್ರಿ ಸ್ಟಾರ್ಟ್ಅಪ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡುತ್ತೆ,
0: ತರಬೇತಿ ಕೊಡೋದು ಅಲ್ಲದೇ ನೀವು ಏನು ಬೆಳಿಬೋದು ಅನ್ನೋದನ್ನು ಅಗ್ರಿ ಸ್ಟಾರ್ಟ್ಅಪ್ ಕೊಡುತ್ತೆ,
1: ನಿಮ್ಗೆ ಸಲಹೆ ಕೊಡುತ್ತೆ.
0: ಎಸ್, ಈಗ ನಾವು ಒಂದು ಅಗ್ರಿ ಕ್ಲಿನಿಕ್ ಅನ್ನೋ ಒಂದು ಪದನ ನಾವು ಕೇಳಿರ್ತೀವಿ, ಅಂದರೆ ಸಲಹೆ ಕೊಡುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಂಗೆ ಕೆಮ್ಮು ಬರ್ತಿದೆ, ನಂಗೆ ಬಿಸಿನೀರು ಕುಡಿಲ್ಲ, ಏನು ಮಾಡಲಿ, ಹಾಗೆ ಒಬ್ಬ ಬಂದವನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದೆ, ನಂಗೆ ಕೃಷಿ ಬಗ್ಗೆ ಏನೋ ಐಡಿಯಾ.

0: ಇಲ್ಲ. ಏನ್ ಹಾಕ್ಬೇಕು, ನಾನು ಏನ್ ಬೆಳೆ ಹಾಕ್ಬೇಕು, ನನ್
1: ನಮ್ದು ಜಮೀನು ನೀರು ಈ ತರ ಇದೆ, ಮಣ್ಣು ಈ ತರ ಇದೆ, ವಾತಾವರಣ ಈ ತರ ಇದೆ.
0: ಸೊ ನಂಗೆ ಬಾಹ್ಯಾಕಾಶ ಅಂದ್ರೆ ನಿಮ್ಗೆ ಹೆಂಗೆ ಎಲ್ಲಾ ತರನು ಯೋಚನೆ ಮಾಡುತ್ತೆ, ಯಾವ ಬೆಳೆ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು. ನಾವೆಂದು ಇಂಟ್ರೋ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದೇ ಬೆಳೆ ಹಾಕ್ಬೇಕಾ, ಎರಡು ಮೂರು ಬೆಳೆಗಳು ಹಾಕ್ಬೇಕಾ ಅನ್ನೋ ನಿರ್ದಿಷ್ಟವಾದ ಮಾಹಿತಿಯನ್ನು ಕೊಡುತ್ತೆ. ಅಂದ್ರೆ ಈಗ ನೀವು ಅಂದಿರ್ಬೋದು ಎಷ್ಟೊಂದು ತಂತ್ರಜ್ಞಾನಗಳಿದೆ, ನಿಮ್ಗೆ ಹೇಳ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಮೆಷಿನ್ ಲರ್ನಿಂಗ್ ಆಗ್ಬೋದು, ಫಿನ್ಟೆಕ್ ಅಂತ ಆಗ್ಬೋದು, ಬ್ಲಾಕ್ ಚೈನ್ ಅಂತ ಆಗ್ಬೋದು, ಇವೆಲ್ಲ ವೆರಿ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಇನ್ ನಮ್ಮ ಅಗ್ರಿಕಲ್ಚರ್. ಅವರೆಕಾಳಿಗೂ ಸಿಪ್ಪೆ ತೆಗೆಯೋಕ್ಕೂ ಒಂದು ಯಂತ್ರ ಬಂದಿದೆ ನಮ್ಮಲ್ಲಿ. ಅಂದ್ರೆ ರೈತರಿಗೆ ಇದರ ಮಾಹಿತಿ ಮೂಡಿಸೋದು ಮತ್ತೆ ಅದಕ್ಕೆ ಆದಂತ ಸ್ಟಾರ್ಟ್ಅಪ್ಸ್ಗಳನ್ನ ನಾವು ತಗೊಂತಾ ಹೋಗೋದು.
1: ಈಗ ಒಂದು ಕಡೆ ಈಗ ಒಂದು ಅಗ್ರಿ ಸ್ಟಾರ್ಟ್ಅಪ್ ಯಶಸ್ ಆಯ್ತು ಅಂದ ತಕ್ಷಣ ನೀವು ಅದೇ ತರ ಅಗ್ರಿ ಸ್ಟಾರ್ಟ್ಅಪ್ ಮಾಡೋದಕ್ಕಿಂತ ನಿಮಗೆ ನಿಮ್ಗೆ ಹತ್ರ ನಿಮ್ಗೆ ಲಭ್ಯವಾದ್ದು ನಿಮ್ ಮನೆಗೆ ಹತ್ರ ಅನುಕೂಲವಾದದ್ದನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಲ್ಲ.
0: ಹೌದು ಹೌದು ಹೌದು ಅವರೇ, ನಿಜ. ಈಗ ಸುಮ್ಮನೆ ನಾನು ಆ್ಯಪಲ್ನ ಬೆಳಿತೀನಿ ಇಲ್ಲಿ, ನಾನು ಆ್ಯಪಲ್ನ ಮಾರಾಟ ಅಂದರೆ ಬೆಳಿತೀನಿ ಅನ್ನಂಗೆ ಹಂಗಾಗಲ್ಲ. ಅಂದರೆ ಇಲ್ಲಿ ನಮ್ಮ ಜನಕ್ಕೆ ಅಥವಾ ನಮ್ಗೆ ಏನು ಅವೈಲಬಿಲಿಟಿ ಇದೆ, ನನಗೆ ನೀರು ಇಷ್ಟಿದೆಯಪ್ಪ, ನನ್ನ ಕ್ವಾಂಟಿಟಿ ಆಫ್ ನೀರು ಇಷ್ಟಿದೆ, ನನಗೆ ಮಳೆ ಆಶ್ರಿತ ಪ್ರದೇಶ ಇಷ್ಟಿದೆ, ಸೊ ನನಗೆ ಇಷ್ಟಿದೆ, ನಾನು ಯಾವ ಬೆಳೆನ ಬೆಳಿಬೋದು ಅನ್ನೋದಕ್ಕೆ ಹಲವಾರು ರೀತಿಗಳಲ್ಲಿ ನಮ್ಮಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಸ್ಟಾರ್ಟ್ಅಪ್ನ ಪ್ರಮುಖ ಕ್ಷೇತ್ರಗಳು ಯಾವುವು ನಮ್ಮ ರೈತ ಮಕ್ಕಳಿಗೆ ತಿಳಿಸ್ಕೊಡಿ.
0: ಈಗ ಹಲವಾರು ಇದೆ. ಮೊದಲನೇದಾಗಿ ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್, ಇದು ಏನು ನಂಬರ್ ಒನ್ ಇವತ್ತು ನಿಂತಿದೆ. ಸುಮ್ಮನೆ ಗೊಬ್ಬರ ಹಾಕೋದು, ಸುಮ್ಮನೆ ಫರ್ಟಿಲೈಸರ್ಸ್, ಸುಮ್ಮನೆ ಪೆಸ್ಟಿಸೈಡ್, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಈಗ ಮನುಷ್ಯಂಗೆ 10 ರೊಟ್ಟಿ ತಿನ್ನೋಕ್ಕಾಗತ್ತೆ, 20 ರೊಟ್ಟಿ ನೋವು, ನಂಗೆ ಗೊತ್ತು ನನ್ನ ದೇಹಕ್ಕೆ ಎಷ್ಟು ಬೇಕು, ಹಾಗೆ ನನ್ನ ಹೊಲಕ್ಕೆ ಎಷ್ಟು ಬೇಕು ಅನ್ನೋದನ್ನು ನಿಖರ ಮಾಹಿತಿ ಕೊಡೋಕ್ಕೆ ಅಗ್ರಿ ಸ್ಟಾರ್ಟ್ಅಪ್ ಒಂದು ಪ್ರಿಸಿಷನ್ ಫಾರ್ಮಿಂಗ್ ಅಂದರೆ ನಿಖರ ಕೃಷಿಗೆ ಮೊದಲನೇದು. ಎರಡನೇದು ಆನ್ಲೈನ್ ಕೃಷಿ ಮಾರಾಟಗಳು.
1: ಈಗ ಇದು ತಮ್ಮ ನಿಖರವಾಗಿ ಇಂತಿಷ್ಟು ಗೊಬ್ಬರ ಹಾಕಬೇಕು ಅಂತ ಒಂದು ಸ್ಟಾರ್ಟ್ಅಪ್ ಬಂದಿದೆ.
0: ಸ್ಟಾರ್ಟ್ಅಪ್ಗಳಿವೆ, ಹಲವಾರು ಸ್ಟಾರ್ಟ್ಅಪ್ಗಳು. ಅದು ಹಿಂಗೆ ಇನ್ಫಾರ್ಮೇಶನ್ ಕೊಡುವಂಥದ್ದೇ ಇದನ್ನು ಕೊಡಕ್ಕೆ.
1: ಅಂದರೆ ಈಗ ನೀವು ನಿಮ್ಮ ಹೊಲ 1 ಎಕರೆ ಇದೆಯಪ್ಪ, ಈಗ 1 ಎಕರೆ ಹೊಲ ಇದೆ ಮತ್ತು ಇಷ್ಟು ನೀರಿನ ಪ್ರಮಾಣ ಇದೆ, ಇಷ್ಟು ವಾತಾವರಣ ಇದೆ, ಇದನ್ನು ನಾವು ಅಗ್ರಿ ಸ್ಟಾರ್ಟ್ಅಪ್ ಕೊಟ್ಟರೆ ಅದು ನೀವು ಹೀಗೀಗೆ ಮಾಡಿ ಮಾಡ್ತಲೇ ಕೊಡುತ್ತೆ.
0: ಹೌದು, ಹಲವಾರು ಡ್ರೋನ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ ನಾವು. ಡ್ರೋನ್ ಮುಖಾಂತರ ನಿಮ್ಮದನ್ನ ಇಮೇಜ್ನ ಕ್ಯಾಪ್ಚರ್ ಮಾಡ್ಕೋತಾರೆ, ಆಯ್ತಾ, ಎಷ್ಟು
1: ಕ್ಯಾಪ್ಚರ್
0: ಮಾಡ್ತಾರೆ. ಹೌದು, ಕ್ಯಾಪ್ಚರ್ ಮಾಡಿ ಅದಕ್ಕೆ ಅಂತಲೇ ಅವ್ರದೇ ಒಂದು ದೊಡ್ಡ ಟೀಮ್ ಇರುತ್ತೆ. ಅಂದರೆ ಅಗ್ರಿ ಸ್ಟಾರ್ಟ್ಅಪ್ ಅಂದರೆ ನೀವು ಒಬ್ಬರೇ ಅಲ್ಲಿ ನೀವು ಹಲವಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತೀರಾ, ಒಂದು ಮತ್ತು ಅವ್ರಿಗೆ ಪರಿಹಾರ ಕೊಡ್ತಾ ಇರ. ಈಗಿನ ಟೆಕ್ನಾಲಜೀಸ್ ಇಟ್ಕೊಂಡು ಡೇಟಾ ಆಧಾರಿತ ಕೃಷಿ ಅಂತೀವಿ, ಡೇಟಾ ತಗೋತೀವಿ ನಾವು. ಈಗ ನಮ್ಗೆ ಗೊತ್ತು ಎಷ್ಟು ಜನ ಹೆಂಗಸರಿದ್ದಾರೆ, ಎಷ್ಟು ಜನ ಗಂಡಸರಿದೆ, ಒಂದು ಡೇಟಾ ತಗೋತೀವಿ. ನಿಮ್ಮಲ್ಲಿ ಲೇಬರ್ ಹೇಗಿದೆ, ಸೊ ನಿಮ್ಮಲ್ಲಿ ಯಾವ ಕ್ರಾಪ್ಗಳಿಗೆ ಹೆಚ್ಚಿನ ಬೆಲೆ ಇದೆ, ಮತ್ತು ಎಷ್ಟು ಜನ ಅಂದರೆ ಬೆಳೆಗಳಿಗೆ ಉತ್ತಮವಾದ ಗುಣಮಟ್ಟದ ಏನು ಹಣವನ್ನು ಕೊಟ್ಟು ಖರೀದಿ ಮಾಡ್ತಿದ್ದಾರೆ, ನಿಮ್ಮ ಯಾವ ಕ್ಷೇತ್ರಕ್ಕೆ ನಿಮಗೆ ಏನು ಲಭ್ಯ ಇದೆ ಅನ್ನೋದನ್ನೆಲ್ಲವೂ ಈ ಡೇಟಾ ಆಧಾರಿತ ಕೃಷಿ ತಗೊಳುತ್ತೆ. ಆಮೇಲೆ ಕೃಷಿ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ತುಂಬ ಬೆಳೀತಾ ಇದೆ. ಸೊ ಇದರಲ್ಲಾಗಿರ್ಬೋದು ಅಥವಾ ಕೃಷಿ ಉತ್ಪನ್ನಗಳ ಗುಣಮಟ್ಟದ ಪರಿಶೀಲನೆ ಅಲ್ವಾ, ನಾವು ನೋಡ್ತೀವಿ ಒಂದು ಹಣ್ಣು ಸೈಜು, ಒಂದು ದಾಳಿಂಬೆ ಇಷ್ಟು ಗಾತ್ರ, ಒಂದೂ ಮಾರ್ಕ್ ಇಲ್ಲ ಅಂದರೆ ಗ್ರೇಡ್ ಎ ಅಂತ ಹೇಳ್ತೀವಿ, ಗ್ರೇಡ್ ಬಿ ಗ್ರೇಡ್ ಅಂತ. ಈಗ ಗ್ರೇಡಿಂಗು ಸಾರ್ಟಿಂಗ್ ಅನ್ನು ಈ ಥರ ಹಲವಾರು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅದು ತನ್ನದೇ ಆದ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಸರ್.
1: ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟ್ಅಪ್ನಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಾವು ಕೇಳಿದ್ದೇವೆ, ಈ ಯೋಜನೆಗಳು ಯಾವ್ಯಾವುದು ಮತ್ತು ಅವುಗಳ ಉದ್ದೇಶ ಇದ್ರ ಬಗ್ಗೆ ಹೇಳಿ.
0: ಈಗ ಹಲವಾರು ಯೋಜನೆಗಳು ಮತ್ತು ಉದ್ದೇಶಗಳಿದೆ. ಮೊದಲನೇದು ಉದ್ಯಮಶೀಲತೆ ಉತ್ತೇಜಿಸೋದು ಅಲ್ವಾ, ಏನು ಒಂದು ಉದ್ಯಮ ನಾವು
1: ಕಂಡುಕೊಂಡು
0: ಸ್ವಂತ ಉದ್ಯಮಗೋಸ್ಕರ ಹೊಸ ಉದ್ಯಮ
1: ಕೆಲಸ ಮಾಡೋದಕ್ಕಿಂತ ಹೊಲ ಇದೆ, ನಮ್ದು ಎಲ್ಲ ಮನೆ ಇದೆ, ನಾವು ಅಲ್ಲೇ ಒಂದೇನೋ ಮಾಡ್ಕೋತೇವೆ.
0: ಮತ್ತೆ ಮೊದಲ ಬಾರಿಗೆ ಉದ್ಯಮ ಆರಂಭ ಮಾಡಕ್ಕೆ ಇದೊಂದು ಒಳ್ಳೆ ಇದು ಅಗ್ರಿ ಸ್ಟಾರ್ಟ್ಅಪ್ ಒಂದು. ಮತ್ತೆ ಹಲವಾರು ಇನ್ಕ್ಯುಬೇಷನ್ ಸೆಂಟರ್ಗಳಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಇದೆ. ಇನ್ಕ್ಯುಬೇಷನ್ ಸೆಂಟರ್ ನೀವೇನೋ ರಿಸರ್ಚ್ ಮಾಡ್ಬೇಕಾ, ಸಂಶೋಧನೆ ಮಾಡ್ಬೇಕಾ, ನಮ್ಮಲ್ಲಿ ಲಭ್ಯ ಇದೆ, ಲ್ಯಾಬ್ಗಳು ಲಭ್ಯ ಇದೆ, ನಿಮಗೆ ಕೊಡ್ತೀವಿ, ನೀವೇನೋ ಸಂಶೋಧನೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೋದು. ಒಂದು ಏನು ಉದ್ಯಮಶೀಲತೆ, ನೀನೇ ರಾಜ ಅದರಲ್ಲಿ, ನೀನೇ ಎಲ್ಲರಿಗೂ ಕೆಲಸವನ್ನು ಕೊಡುವಂಥವನ್ನಾಗ್ಬೋದು ಒಂದು. ಎರಡನೇದು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ನೀನು ಆಟೋಮೆಟಿಕ್ಕಾಗಿ ನೀನು ಉದ್ಯೋಗಕ್ಕೆ ಬಂದಾಗ ನಿನ್ನ ಆರ್ಥಿಕತೆ ಹೆಚ್ಚಾಗುತ್ತೆ. ಅಂದರೆ ಸ್ಟಾರ್ಟ್ಅಪ್ಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ನಿನಗೆ ಪರಿಹಾರನೂ ಕೊಡುತ್ತೆ, ಜೊತೆಗೆ ನಿನ್ನ ಆದಾಯ ಆರ್ಥಿಕತೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ಈಗ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ. ಎಷ್ಟೊಂದು ತಂತ್ರಜ್ಞಾನಗಳು ಟೆಕ್ನಾಲಜೀಸ್ ಇದೆ ನಮ್ಮ ಕೃಷಿಯಲ್ಲಿ. ಏನು ಹೇಳ್ತೀವಿ ಅಂದರೆ 100%, ಅದರಲ್ಲಿ 2.5% ಅಥವಾ 3% ಮಾತ್ರ ರೈತರು ಇಮಿಡಿಯೇಟಾಗಿ ಅಡಾಪ್ಟ್ ಮಾಡ್ಕೋತಾರಂತೆ. ಈಗ ನಾವು ಹೊಸ ಟೆಕ್ನಾಲಜಿ ಹೇಳ್ತೀನಪ್ಪ, ಇದು ನನ್ನ ಭತ್ತದೊಂದು ವೆರೈಟಿ ಅಂದ ತಕ್ಷಣ 100 ಅಂದರೆ 3 ಜನ ಅಷ್ಟೇ ತಕ್ಷಣ ಅಡಾಪ್ಟ್ ಮಾಡ್ಕೋತಾರಂತೆ. ಅವರೆಲ್ಲ ಇನ್ನೋವೇಟರ್ಸ್ ಅಂತ ನಾವು ಕರಿತೀವಿ. ಆಮೇಲೆ 13.5% ಅವ್ರು ಅಡಾಪ್ಟ್ ಮಾಡ್ಕೋತಾರಲ್ಲ, 2-3 ಜನ ಅವ್ರು ಮಾಡಿದ್ಮೇಲೆ

0: ಮಾಡ್ಕೋತಾರೆ ಈ 13 ಜನ
1: ಅಂದ್ರೆ ನೆಕ್ಸ್ಟ್ ಆಮೇಲೆ
0: ನೆಕ್ಸ್ಟ್ 34% ಜನ ಆ ಫಸ್ಟ್ ಇಬ್ಬರು ಮಾಡಿರ್ತಾರಲ್ಲ ಅವ್ರು ರಿಸಲ್ಟ್ ಬರೋ ತನಕ ವೇಟ್ ಮಾಡ್ತಾರೆ. ಓ ವೆರೈಟಿ ಹಾಕದ್ನ, ಓ ಈ ತರ ಇಳುವರಿ ಬಂತ, ಆವಾಗಿನ 34% ಮಾಡ್ತಾರೆ
1: ಅಂದ್ರೆ ಅವ್ರಿಗೆ ಅರಿವಿಗೆ ಬರ್ತಾ
0: ಅರಿವಿಗೆ ಬರ್ಬೇಕು ಬಂದ ಅಂತ
1: ತಾನು ಮಾಡ್ಕೊಳಕ್ ಆಗುತ್ತೆ.
0: ನೆಕ್ಸ್ಟ್ 4 ಲೇಟ್ ಮೆಜಾರಿಟಿ ಅಂತೀವಿ ಅಂದ್ರೆ ಅವರು 34% ಇವ್ರದೆಲ್ಲ ರಿಸಲ್ಟ್ ಬಂದು ಮಾರುಕಟ್ಟೆಗೆ ಬಂದು ತಗೋತಾರ, ಕೊಂಡ್ಕೊಂಡ್ಮೇಲೆ ಗ್ಯಾರಂಟಿ ಅಂದ್ಮೇಲೆ ತಗೋತಾರೆ ಇವರು, ಅವ್ರು 34% ಇದಾರೆ. ಇವರೆಲ್ಲಾದ್ಮೇಲೆ 16% ಉಳಿತಾರ, ಅವ್ರನ್ನ ಲೆಗಾರ್ಡ್ಸ್ ಅಂತೀವಿ ಅಂದ್ರೆ ಟ್ರೆಡಿಷನಲ್ ಅಂತ ಹೇಳ್ತೀವಿ. ಈ ಟೆಕ್ನಾಲಜಿ ಅದೊಂದು ಭತ್ತ ಹೇಳದಲ್ಲ ವೆರೈಟಿ, ಅದು ಹೋಗಿ ಇನ್ನೊಂದು ಹೊಸದ್ ಬಂದ್ಮೇಲೆ ಆ ಹಳೆದನ್ನ ಅಡಾಪ್ಟ್ ಮಾಡ್ಕೋತಾರೆ
1: 16%
0: ಹೋಗಿರತ್ತೆ ಅವಾಗ ಅಡಾಪ್ಟ್ ಮಾಡ್ಕೋತಾರೆ ನಮ್ಮ ದೇಶ. ಅಂದ್ರೆ ಇದೊಂದು ಗ್ರಾಫ್ ಅಂತೀವಿ ನಾವು, ಒಂದು ಬೆಲ್ ಶೇಪ್ ಕರ್ವ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ ರೈತರು ಹೇಗೆ ಒಂದು ವಿಷಯನ, ಒಂದು ಯಾವುದೇ ವಿಷಯ ಆಗ್ಲಿ, ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಗ್ರಾಫ್ ಇದೆ. ಸೊ ಹೀಗೆ ಹೊಸ ಆವಿಷ್ಕಾರಗಳು ಮತ್ತೆ ತಂತ್ರಜ್ಞಾನಗಳ ಅಭಿವೃದ್ಧಿ ನಮ್ಮಲ್ಲಿದೆ. ಮತ್ತೆ ಸರಳ ನೋಂದಣಿ ಮತ್ತೆ ಇವೆಲ್ಲ ಏನಂತಾರೆ ನಿಯಮಗಳಿದೆ, ಏನೋ ತುಂಬಾ ದೊಡ್ಡದು ಕಷ್ಟ, ನಾನು ಹೋಗಿ ಅಲ್ಲೆಲ್ಲೋ ಮಾಡ್ಬೇಕು.

0: ಮಾಡ್ಕೋತಾರೆ ನಮ್ಮ ದೇಶ ಅಂದ್ರೆ ಇದೊಂದು ಗ್ರಾಫು ಅಂತೀವಿ ನಾವು, ಒಂದು ಬೆಲ್ ಶೇಪ್ ಕರ್ವ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ ರೈತರು ಹೇಗೆ ಒಂದು ವಿಷಯನ, ಒಂದು ಯಾವುದೇ ವಿಷಯ ಆಗಲಿ, ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಗ್ರಾಫ್ ಇದೆ. ಸೊ ಹೀಗೆ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ನಮ್ಮಲ್ಲಿದೆ. ಮತ್ತು ಸರಳ ನೋಂದಣಿ ಮತ್ತು ಇವೆಲ್ಲ ಏನಂತಾರೆ ನಿಯಮಗಳಿದೆ, ಏನೋ ತುಂಬ ದೊಡ್ಡದು ಕಷ್ಟ ನಾನು ಹೋಗಿ ಅಲ್ಲೆಲ್ಲೋ ಮಾಡಬೇಕು ನಂದು ಇದೇನೋ ಕೊಡಬೇಕು ಅನ್ನೋದೇನಿಲ್ಲ. ಸಿಂಪಲ್ ಆಗಿ ಸಣ್ಣದಾಗಿ ಒಂದು ಸಣ್ಣ ಪುಟ್ಟ ಜಾಗದಲ್ಲೂ ನಿಮ್ಮ ಸ್ಟಾರ್ಟ್ ಅಪ್ ಮಾಡ್ಕೋಬಹುದು. ಹೌದು, ಆನ್ಲೈನ್ಗಳಲ್ಲೂ ಮಾಡ್ಕೋಬಹುದು. ನಾನು ಹೇಳಿ ಗೂಗಲ್ ಮಾಡ್ಕೊಂಡು, ನಾನು ಹೇಳಿದಂಗೆ ನಿಮ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಡಿಪಾರ್ಟ್ಮೆಂಟ್ ಮುಖಾಂತರ ನೀವು ಹೋಗಿ ಮಾಡ್ಕೋಬಹುದು. ನಾನು ಹೇಳಿದ DPIIT ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಇಂಡಸ್ಟ್ರಿಯಲ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೀವಿ. ಅವ್ರಿಗೆ ಕೆಲವಾದಂತ ನಿಯಮಗಳಿಂದ ಆ ನಿಯಮಗಳನ್ನ ನೀವು ಫಾರ್ಮುಲೇಷನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಹಣಕಾಸಿನ ಸಹಾಯ, ಹಣ ಬರುತ್ತೆ ಅಲ್ವಾ, ಹೌದಪ್ಪ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಹಣ ಕೊಡೋರು ಯಾರು? ಸೀಡ್ಸ್ ಫಂಡ್ ಅಂತ ಇದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ. ಅಂದರೆ ನೀವು ಉದ್ಯಮ ಹಿಂಗೆ ಮಾಡ್ತಾ ಇದ್ದೀರಿ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ, ಇಷ್ಟು ಪರ್ಸೆಂಟ್ ಆಫ್ ನಿಮಗೆ ಹಣಕಾಸಿನ ಸಹಾಯ ನಾವು ಮಾಡ್ತೀವಿ ಅನ್ನೋಕ್ಕೆ ಹಲವಾರುಗಳಿದೆ. ಸೀಡ್ ಫಂಡ್ ಅಂತಿದೆ, ಫಂಡ್ಸ್ ಟು ಫಂಡ್ಸ್ ಅಂತ ಇದೆ. ಹಾಗೆಯೇ ನಿಮ್ಗೆ ಹೇಳ್ದಂಗೆ SAASS ಅಂತ ಇದೆ, ಫಿನ್ಟೆಕ್ ಅಂತ ಇದೆ, ಹತ್ತು ಹಲವಾರು ರೀತಿ ಇದೆ. ಇವೆಲ್ಲ ಒಂದು ಕಡೆ ಆದರೆ, ಈಗ ನಾವು ಅಂತೀವಿ ಸರ್ ನಾನು ಬೆಂಗಳೂರಲ್ಲಿದ್ದೀನಿ, ನಾನೇನೋ ಸ್ಟಾರ್ಟಪ್ ಮಾಡ್ತೀನಿ ಅಂತ ದುಡ್ಡಿದೆ, ಹಳ್ಳಿಲಿರೋ ರೈತರು ಮಕ್ಳು ಏನು ಮಾಡೋದು ಅಂತ ಬಂದಾಗ ಹಂಗಲ್ಲ, Tier 1, Tier 2, Tier 3 ಅಂತ ಅಂತೀವಿ. ಈಗ ಬೆಂಗಳೂರು Tier 1 ಬರುತ್ತೆ ಅಂದರೆ ಹೈ ಅಂದರೆ ಎಲ್ಲ ಥರ ಜನನೂ ಇದ್ದಾರೆ. Tier 2, Tier 3 ಅಂದರೆ ಹಳ್ಳಿಯಲ್ಲಿರೋವಂಥ ಮಕ್ಕಳು. ಅಂದರೆ ಅವ್ರು ಏನು ಅಲ್ಲಿ ಸುತ್ತಮುತ್ತ ಬೆಳೆಗಳೇನಿದೆ ಅವ್ರಿಗೆ ಅಲ್ಲಿ ಏನು ನಾನು ಪ್ರೊಸೆಸಿಂಗ್ ಮಾಡ್ಬೋದು, ನಾನೇನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋದು, ಹೀಗೆ ಹಲವಾರು ರೀತಿ ಇದರ ಉದ್ದೇಶಗಳು ಇದೆ ಸರ್.
1: ಹಾಗಾಗಿ ಇದು ಸಾಕಷ್ಟು ಉಪಯೋಗ ಮಾಡ್ಕೋಬಹುದು. ನೀವು ಆನ್ಲೈನ್ನಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಆ ಹೇಳಿದ ಒಂದು ವೆಬ್ಸೈಟ್ಗೆ ಹೋಗಿ, ಮತ್ತೆ ನಿಮ್ಗೆ ಅಲ್ಲಿ ನಿಮಗೆ ಹಣಕಾಸಿನ ಅನುಕೂಲದ ಬಗ್ಗೆನೂ ಕೂಡ ಅಲ್ಲಿ ಮಾಹಿತಿ ಇರುತ್ತೆ. ಈಗ ಡಾಕ್ಟರ್ ಪ್ರಹ್ಲಾದ್ ಅವರೇ, ಸ್ಟಾರ್ಟಪ್ಗಳಿಗೆ ನೀಡುವ ಸಹಾಯ ಸೌಲಭ್ಯ ಬಗ್ಗೆನೂ ಸ್ವಲ್ಪ ಹೇಳಿಬಿಡಿ. ಈಗಾಗಲೇ ಹೇಳಿದ್ರಿ ಸೀಡ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಇನ್ನೊಂದು ಕೆಲವೊಂದು ಹಣಕಾಸು ಸಂಸ್ಥೆ ಬಗ್ಗೆ
0: ಹೇಳಿದಂಗೆ ಹಲವಾರು ರೀತಿಗಳಿದೆ. ಡೀಪ್ ಟೆಕ್ ಅಂತ ಇದೆ ಆಯ್ತಾ, ಸ್ಪೇಸ್ ಟೆಕ್ ಅಂತ ಇದೆ, ಸೆಮಿ ಕಂಡಕ್ಟರ್ ಅಂತ ಇದೆ, ಅಗ್ರಿ ಟೆಕ್ ಅಂತಲೂ ಒಂದಿದೆ, ಕ್ಲೈಮೇಟ್ ಟೆಕ್ ಅಂತ ಇದೆ, ಹಲವಾರು ರೀತಿ ಸ್ಟಾರ್ಟಪ್ಗಳಿದೆ. ಅಂದರೆ ಒಂದೇ ವಿಷಯಕ್ಕೆ ಅವರು ಸೀಮಿತವಾಗಿರ್ತಾರೆ, ಯಾಕೆಂದರೆ ಹಲವಾರು ವಿಷಯಗಳನ್ನ ತೊಗೊಂಡು ನೀವು ಸಂಶೋಧನೆ ಮಾಡೋಕ್ಕಲ್ಲ. ನಿಖರವಾದ ಏನಿದೆ ಈಗ ಪ್ರೆಸೆಂಟ್ ಏನಿದೆ ಅದನ್ನು ತೊಗೊಂಡು ನಾನು ಅದಕ್ಕೆ ಪರಿಹಾರಗಳನ್ನ ಕೊಡ್ತೀನಿ. AI ಟೆಕ್ನಾಲಜಿಗಳಿದೆ, ಅಗ್ರಿ ಟೆಕ್ ಇದೆ, ಮತ್ತು ಕ್ಲೈಮೇಟ್ ಟೆಕ್ ಇದೆ. ಸೊ ಈ ಥರ ಹಲವಾರು ಟೆಕ್ನಾಲಜಿಗೆ ಬೆಂಗಳೂರು No. 1 ಸ್ಥಾನ ಇದೆ. ನಾನು ನಿಮ್ಗೆ ಹೇಳ್ದಂಗೆ 7,000 ಸ್ಟಾರ್ಟಪ್ಗಳಿದೆ, ಅದ್ರಲ್ಲಿ ನಮ್ಮ ಬೆಂಗಳೂರು No. 1 ಇದೆ. ಸೊ ಈ ಥರ ಹಲವಾರು ವಿಷಯಗಳ ಬಗ್ಗೆ ಈ ನಮ್ಮ ಅಗ್ರಿ ಸ್ಟಾರ್ಟಪ್ಪು ಮಾಹಿತಿಯನ್ನು ಕೊಡುತ್ತೆ ಸರ್.
1: ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಅನೇಕರು ಈ ಒಂದು ಅಗ್ರಿ ಸ್ಟಾರ್ಟಪ್ ಮಾಡಿ ಸಕ್ಸಸ್ ಕಂಡವರು ಕೂಡ ಇರ್ಬೋದಲ್ಲ, ಕೆಲವು ಸಕ್ಸಸ್ ಸ್ಟೋರಿ ಬಗ್ಗೆನೂ ಹೇಳ್ಬಿಡಿ. ಯಾರ್ಯಾರು ಈಗಾಗಲೇ ಯಾವ್ಯಾವ ಥರದಲ್ಲಿ ಮಾಡ್ಕೋತಾ ಇದ್ದಾರೆ? ತಾವು ಹೇಳ್ದಂಗೆ ಹೀಗೆ ಒಂದು ಭತ್ತ ಹೊಸದಾಗಿ ಏನು ಆವಿಷ್ಕಾರ ಮಾಡಿ ತಂದರೆ ಅದನ್ನು ಕೇವಲ 2 ರೈತರು ಮೊದಲಿಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ತಾವು ಹೇಳಿದ್ರಲ್ಲ, ಅದೇ ಥರ ಈಗ ಕೆಲವೊಬ್ಬರು SS ಕೂಡ ಕಂಡಿರ್ಬೋದು. ಒಂದು 2 ಎಕ್ಸಾಂಪಲನ್ನು ಸಾಧ್ಯವಾದರೆ ಹೇಳಿ.
0: ನಾನು ನಿಂಜಾ ಕಟ್ ಅಂತ ಹೇಳಿದೆ, ಅವರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದವರು ನಮ್ಮ ಬೆಂಗಳೂರಲ್ಲಿ.
1: ಈಗ
0: ಏನಿಲ್ಲ ಸಣ್ಣ ವಸ್ತುಗಳನ್ನ, ಯಾವುದಂದ್ರೆ ಯಾವುದೇ ವಸ್ತುವನ್ನಾಗಲಿ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ತಗೊಳ್ಳೋ ಅಂತ ಜನ. ಈಗ ನಾವು ಈಗ ಕೂತ್ಕೊಂಡು ಮನೆಯಿಂದನೇ ನಾವು ಏನ್ ಬೇಕೋ ಆನ್ಲೈನ್ ಮುಖಾಂತರ ನಾವು ಮನೆಗೆ ತರಿಸ್ಕೋತೀವಿ. ಹಾಗೇನೆ ನಮ್ಮ ಯಾವುದೇ ಕೃಷಿ ವಸ್ತುಗಳನ್ನಾಗಲಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರಂತೆ, ಹೇಗೆ ಯಾವ ವಸ್ತುಗಳನ್ನ ನಾನು ಕೊಡ್ಬೋದು ಇವತ್ತು, ಯಾವ ಜನರಿಗೆ ಯಾವ ತರ ಬೇಕಿದೆ, ಈಗ ಫರ್ಟಿಲೈಸರ್ಸ್ಗಳು, ಗೊಬ್ಬರಗಳು, ಇನ್ಸೆಕ್ಟಿಸೈಡ್ಸ್ ಯಾವ್ದು ಕೊಡ್ಬೇಕು ನಾನು ಇವಾಗ ಅನ್ನೋದೆಲ್ಲ ಎಲ್ಲನೂ ಈ ನಿಂಜಾ ಕಟ್ಟೋ ಶುರು ಮಾಡ್ಬೇಕು. 2015 ಶುರು ಮಾಡಿದವರು ಅಂದ್ರೆ ಫಾರ್ಮ್ ಟು ಮಾರ್ಕೆಟ್, ಅಂದ್ರೆ ರೈತನ ಹೊಲದಿಂದ ಮಾರುಕಟ್ಟೆಗೆ ತಲುಪಿಸುವಂತದ್ದು ಆಯ್ತಾ. ಕೆಲವ್ರಿಗೆ ಏನಿರುತ್ತೆ, ರೈತರು ಬೆಳೆದು ಬಿಡ್ತಾರೆ, ಯಾರಿಗೋ ಬಂಗೆ ಕೊಟ್ಬಿಡ್ತಾರೆ, ನೀನು ಮಾರಪ್ಪ ನೀನು ಮಾರಾಟ ಮಾಡಿ ಇಷ್ಟು ದುಡ್ಡಿಗೆ ಅಂತ ಕೊಟ್ಬಿಡ್ತಾರೆ. ಸೊ ಅದನ್ನು ನೀನು ನಿಂಜಾ ಕಟ್ತು ತೊಗೊಳತ್ತೆ. ಆಮೇಲೆ ಭಾರತೀಯ ಅಗ್ರಿ ಅಂತ, ಅವರು ಬೆಂಗಳೂರವರೇ, ಅಂದ್ರೆ ಅವರು ಡೇಟಾ ಡ್ರಿವನ್, ನಿಮಗೆ ಡೇಟಾನ ಕೊಡ್ತಾರೆ ನೀವು ಏನು ಬೆಳೆನ ಬೆಳಿಬೋದು. ನಿಮ್ಗೆ ಹೇಳ್ದಂಗೆ ಅಗ್ರಿ ಡ್ರಿವನ್ ಯಾವುದು, ಯಾವ ಪರಿಸರಕ್ಕೆ ಯಾವ ಇದನ್ನು ಬೆಳಿಬೋದು ನೀವು ಅನ್ನೋದಕ್ಕೆ ಭಾರತ್ ಅಗ್ರಿ ಅಂತ. ಅವರು ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್ನ ಕೃಷಿ ಬಗ್ಗೆ ಕೊಡ್ತಾರೆ, ನಿಮಗೆ ಡೇಟಾ ಕೊಡ್ತಾರೆ, ಮತ್ತು ಮೊಬೈಲ್ ಟೆಕ್ನಾಲಜೀಸ್ ಕೂಡ ನೀವು ಮೊಬೈಲಲ್ಲೇ ನೀವು ನೋಡ್ಬೋದು ಆಯ್ತಾ. ಹೆಂಗೆ ಹೇಗೆ ಈಗ ನಾವು ಎಲ್ಲೋ ಕೂತಿರ್ತೀವಿ, ಓಕೆ ನನ್ನ ತೋಟದಲ್ಲಿ ಎಷ್ಟು ಪ್ರಮಾಣ ನೀರು ಬಿಡಬೇಕು ನಾನು ಆಯ್ತಾ, ಇಲ್ಲಿ ಕೂತ್ಕೊಂಡು ನಾನು ಕೊಟ್ಟರೆ ಅಷ್ಟೇ ಪ್ರಮಾಣ ನೀರು ಹೋಗುತ್ತೆ, ಮೊಬೈಲಲ್ಲೇ ಮಾಡ್ಬೋದು. ಎಲ್ಲ ಸೆನ್ಸರ್ ಬೇಸ್ಡ್ ಟೆಕ್ನಾಲಜೀಸ್ನ ಈ ಭಾರತ್ ಅಗ್ರಿ ಕೊಡುತ್ತೆ. ಮತ್ತೆ ಯುಟಿಕ್ಸ್ ಟೆಕ್ನಾಲಜಿ ಅಂತ ಇದೆ, ಗ್ರಾಮ್
1: ವರ್ಕ್,
0: ಎಲ್ಲ ಮೆಕನೈಸ್ಡ್ ಫಾರ್ಮಿಂಗ್, ಹಲವಾರು ರೀತಿ ಇದೆ. ಗ್ರಾಮ್ ಅಗ್ರೋ ಟೆಕ್ ಅಂತಿದೆ, ಫಾರ್ಮ್ ದೇವ ಅಗ್ರಿ ಟೆಕ್ ಅಂತಿದೆ, ಯಾದಗಿರಿ ಅಲ್ಲೂ ಅಷ್ಟೇ, AI ಬೇಸ್ಡ್ ಆಯ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಾಲಜಿ, ಹೀಗೆ ಹಲವಾರು. ಮತ್ತೆ ದೀಕ್ಷಾ ಫುಡ್ ಪ್ರಾಡಕ್ಟ್ಸ್, ಏನು ಈ ದೀಕ್ಷಾ ಫುಡ್ ಪ್ರಾಡಕ್ಟ್ಸ್, ಈ ಸಿರ್ಸಿ ಅವರು ಇವರು ಏನು ಅಂದರೆ ಜಾಕ್

0: ಫ್ರೂಟ್ ಅಲ್ಲಿ ವ್ಯಾಲ್ಯೂ ಅಡಿಷನ್ಸ್ ಗಳನ್ನ ಮಾಡ್ತಾರೆ. ಹತ್ತತ್ರ 400 ರೈತರಿಗೆ ಇವರು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ರೈತರು ಮಕ್ಳಿಗೆ ಇವರೇ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಅಂದ್ರೆ ಪ್ರಾಡಕ್ಟ್ಸ್ ಜಾಕ್ ಫ್ರೂಟ್ ಅಲ್ಲಿ ಏನಂತಾರೆ ಪಾಪಡ್ ಹಪ್ಪಳ ಮಾಡುವಂಥದ್ದು, ಪೌಡರ್ ಮಾಡುವಂಥದ್ದು, ಈ ತರದ ಬಗ್ಗೆ ಅಂದ್ರೆ ಯೂತ್ ಅಂದ್ರೆ ಅಂತಲ್ಲ ಸ್ತ್ರೀಯರಿಗೂ ಸಹ ಈಗ ಮನೇಲಿ ಇರ್ತಾರೆ ಅವ್ರಿಗೂ ಕೂಡ ಒಂದು ಉದ್ಯೋಗವನ್ನ ಅವಕಾಶ ಮಾಡಿಕೊಡುತ್ತೆ.
1: ಅಂದ್ರೆ ಇದು ಜಾಕ್ ಫ್ರೂಟ್ ಹೇಳಿದ ತಕ್ಷಣ ಇದು ಜಾಕ್ ಫ್ರೂಟ್ ಅಲ್ಲಿ ಹಲವಾರು ಜಾತಿಯ ಪ್ರಭೇದಗಳಿವೆ.
0: ಹೌದು,
1: ಹಲವಾರು ಜಾತಿಯ ಪ್ರಭೇದಗಳು ಬೇರೆ ಬೇರೆ ರೀತಿಯ ರುಚಿಕರವಾದ ವಸ್ತುನೇ ಕೊಡ್ತಾವು. ಈಗ ಹಲಸಿನ ಸೊಳೆ ಅಂದ ತಕ್ಷಣ ಅದು ಒಂದು ಸಿಹಿ ಇರಬಹುದು, ಇನ್ನೊಂದು ಸಪ್ಪೆ ಇರಬಹುದು. ಅದು ಸಪ್ಪೆ ಇರೋದನ್ನ ಈಗ ಮಾಡಬಹುದು. ಈಗ ಉದಾಹರಣೆಗಾಗಿ ಈಗ ನಾವು ಕಾಲಿಫ್ಲವರ್ ಅನ್ನ ನಾವು ಇದುವರೆಗೆ ನಾವು ಗೋಬಿ ಮಂಚೂರಿ ಮಾಡ್ತಾ ಇದ್ವಿ. ಗೋಬಿ ಮಂಚೂರಿ ತುಂಬಾ ಎಲ್ಲ ಇಷ್ಟಪಡ್ತಾರೆ. ಆದ್ರೆ ಕ್ರಮೇಣ ಇದೇನಾಗಿದೆ ಅಂದ್ರೆ ಈಗ ಕಾಲಿಫ್ಲವರ್ ಉಪಯೋಗ ನಾವು ಅದರದ್ದು ಜಾಸ್ತಿ ಕೀಟಗಳು ಅದಕ್ಕೆ ಆಕ್ರಮಿಸ್ತಾವ ಅಂತ ಕಡಿಮೆ ಮಾಡಿದ್ವಿ. ಆದ್ರೆ ಇವತ್ತು ಹಲಸಿನ ಸೊಳೆಯಲ್ಲೂ ಕೂಡ ದಪ್ಪ ದಪ್ಪ ಸೊಳೆಗಳು ಬಂದಿದ್ದಾವೆ. ಹಾಗಾಗಿ ಅಲ್ಲಿ ಕೂಡ ಈಗ ಗೋಬಿ ಮಂಚೂರಿಗೆ ನಮ್ಮ ಹಲಸಿನ ಸೊಳೆನ ಇವತ್ತು ಉಪಯೋಗ ಮಾಡೋದು ಕಂಡಿಡಿದೇವೆ ನಾವು. ಹಂಗಾಗಿ ಅದು ಇನ್ನೂ ರುಚಿಕರ ಮತ್ತೆ ಆರೋಗ್ಯದಾಯಕ.
0: ಹೌದು, ಮತ್ತೆ ಈಗ ಬೆಂಗಳೂರಿನ ಮಕ್ಳುಗಳಿಗೆ ಹಲಸಿನ ಸೊಳೆಯಲ್ಲಿ ಒಂದು ಆ ಕಾಯಲ್ಲಿ ಸಾಂಬಾರ್ ಮಾಡ್ತಾರೆ ನಮ್ ಕಡೆ ಎಲ್ಲ. ಈಗ ಅದು ಮಕ್ಳಿಗೆ ಗೊತ್ತಿಲ್ಲ, ಅದ್ರಲ್ಲಿ ಸಾಂಬಾರು ಕೂಡ ಮಾಡಬಹುದು
1: ಹಲಸಿನ
0: ಕಾಯಿಂದ. ಗೊತ್ತಿಲ್ಲ ಎಷ್ಟೊಂದಕ್ಕೆ, ಕೆಲವು ಮಕ್ಳುಗಳಿಗೆ ಗೊತ್ತಿರತ್ತೆ. ಹಾಗೆ ಹಳ್ಳಿಲಿ ಬೆಳೆದಿರುವಂತ ಮಕ್ಳಿಗೆ ಈಗ
1: ಕಾಯಿಂದ ಪಲ್ಯ ಮಾಡಬಹುದು,
0: ಪಲ್ಯ ಮಾಡಬಹುದು, ಚಿಪ್ಸ್ ಮಾಡಬಹುದು, ಹಲವಾರು ರೀತಿಗಳಿದೆ. ಪಾಪಡ್ ಇದೆ, ಹಪ್ಪಳಗಳಿದೆ, ಈ ತರ ಹಲವಾರು ರೀತಿಗಳನ್ನ ಮಾಡಬಹುದು. ಸೊ ಈ ತರ ಮತ್ತೆ ವ್ಯಾಲ್ಯೂ ಹನಿ ಹನಿ ಅಂತಾನು ಅಷ್ಟೇ, ಹನಿಯಿಂದ ಜೇನುತುಪ್ಪ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿ ಅಂದ್ರೆ ಬರೀ ಕೃಷಿ ಒಂದೇ ಇಲ್ಲ, ಕೃಷಿ ಸಂಬಂಧಿತ ಸಿರಿಕಲ್ಚರ್ ಆಗಿರ್ಬೋದು, ಎಪಿಕಲ್ಚರ್ ಆಗಿರ್ಬೋದು, ಏನು ಹೇಳ ರೇಷ್ಮೆ ಕೃಷಿ, ಇವೆಲ್ಲದರ ಬಗ್ಗೆ ಮಾಹಿತಿನ ಕೊಡುತ್ತೆ. ಸೊ ವಿಲೇಜ್ ಹನಿ ಅನ್ನೋದೊಂದು ವೇಸ್ಟ್ ಟು ಹೆಲ್ತ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಏನೇ ವೇಸ್ಟ್ ಇದ್ರು ಕೃಷಿಲಿ ಅದನ್ನ ತಗೊಂಡು ಇವರು ಅದನ್ನೇ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನು ಕೊಡ್ತಾರೆ. ನಿಮ್ಗೆ ಹೇಳ್ತಿದ್ದೆ ನಾನು, ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸ್ಟಾರ್ಟಪ್ಗಳು ಅಂದರೆ ಡೀಪ್ ಟೆಕ್ ಆಗಿರ್ಬೋದು, ಅಗ್ರಿಟೆಕ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಟೆಕ್ ಆಗಿರ್ಬೋದು, ಇವೆಲ್ಲ ಕೃಷಿ ಕ್ಷೇತ್ರ ಹಲವಾರು ರೀತಿ ಬೆಳವಣಿಗೆಗಳನ್ನ ನಾವು ನೋಡ್ಬೋದು. ಈಗ ನೀವು ರೀಸೆಂಟ್ ಆಗಿ ನೋಡಿದ್ರೆ ನಮ್ಮಲ್ಲಿ ನಾನು ಹೇಳಿದೆ ಕರ್ನಾಟಕ ತುಂಬಾ ನಂಬರ್ 1 ಅಲ್ಲಿದೆ. ನಾವು ಅಂದ್ರೆ ಹೇಗೆ ಶಿಫ್ಟ್ ಆಗ್ತಾದೀವಿ ಅಂದ್ರೆ ನಾವು ಎಲ್ಲರೂ ಮುಂಚೆ ಯಾರು ಎಲ್ಲ ಬರೀ ಬೇರೆ ಪದಾರ್ಥಗಳನ್ನ ತಿನ್ಕೊಂಡು ಬರ್ತಾ ಇದೀವಿ ಇವಾಗ ಬರ್ತಾ ಬರ್ತಾ, ಬರೀ ಹೊರ ದೇಶದ ಪ್ರಾಡಕ್ಟ್ಸ್ಗಳನ್ನ ನಾವು ತಗೊಂಡು ಹೋಗ್ತಾ ಇದೀವಿ, ತಿನ್ಬೇಕು ಅಂತ ಆಸೆ ಪಡ್ತಾರೆ. ಬಟ್ ವಾಪಸ್ ಹಂಗೆ ಚಕ್ರ ಸುತ್ತಾ ಇದೆ, ಮತ್ತೆ ಎಲ್ಲರೂ ಅದೇ ಸಾಮೆ ಅದೇ ನವಣೆ ಅಂದ್ರೆ ಅದೇ ರೀತಿ ಜನ ವಾಪಸ್ಸು ಆ ಹಿಂದೆಗೆ ಬರ್ತಾರೆ. ಈಗ ಸಾಮೆ ನವಣೆ ಸಜ್ಜೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ, ಬಟ್ ಅದನ್ನೆಲ್ಲ ಮಾಹಿತಿಗಳನ್ನ ಈಗ ವಾಪಸ್ ಮತ್ತೆ ಈ ಸೆಕೆಂಡರಿ ಅಗ್ರಿಕಲ್ಚರ್ ಇಂದ ಈ ತರ ಮಾಹಿತಿಗಳನ್ನ ನಾವು ಕೊಡ್ತಾ ಇದೀವಿ.
1: ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟರ್ ಪ್ರಹ್ಲಾದ್ ಅವರೇ, ನಮ್ಮ ಕೃಷಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು, ಸಾಕಷ್ಟು ರೈತ ಮಕ್ಕಳು ಇವತ್ತೆ ವಿಮುಖರಾಗ್ತಾ ಇದ್ದಾರೆ. ಒಂದು ಅಗ್ರಿ ಕ್ಷೇತ್ರ ಬೇಡ, ನಮ್ಗೆ ಲೇಬರ್ ಕೊರತೆ ಇದೆ, ನಮ್ಗೆ ಮತ್ತೆ ನೀರಿನ ಕೊರತೆ ಇದೆ, ಈ ತರ ಎಲ್ಲ ಸಮಸ್ಯೆ ಅವರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರು ಈ ಕ್ಷೇತ್ರವನ್ನ ಬಿಡದೆ ಸಾಕಪ್ಪ ಆ ಥರ ಒಂದು ಹತಾಶ ಭಾವನೆ ಕೂಡ ಇದೆ. ಹಾಗಾಗಿ ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಕ್ಷೇತ್ರ ಅವರ ಕೈ ಹಿಡಿಯೋ ಸಾಧ್ಯತೆ ಜಾಸ್ತಿ ಇದೆ.
0: ಖಂಡಿತ,
1: ಹೌದಲ್ಲ
0: ಖಂಡಿತ.
1: ಈಗ ಏನು ಉದ್ಯೋಗ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಉದ್ಯೋಗ ನಿಮ್ಮ ಹತ್ರ ಆಗ್ತದೆ ಅನ್ನೋ ಒಂದು ಭರವಸೆ ಇಟ್ಕೋಬೇಕು. ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ ಮಾಹಿತಿ ಕೂಡ ಸಿಗುತ್ತೆ.
0: ಹೌದು, ಏನಂದ್ರೆ ಈ ಸ್ಟಾರ್ಟ್ಅಪ್ ಅಂದ್ರೆ ಉದ್ಯಮ ಸೃಷ್ಟಿ ಮಾಡೋದು ಒಂದು, ಹೊಸ ಆವಿಷ್ಕಾರಗಳನ್ನ ತಗೊಂಬರೋದು, ಆರ್ಥಿಕ ಬೆಳವಣಿಗೆ ಕೊಡೋದು, ಮತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಯೋಚನೆ ಕೊಡೋದು. ಹೌದು, ನಾನು ಹೀಗೆ ಮಾಡಿದ್ರೆ ಹೇಗೆ, ರೈತನ ಹತ್ರ ಕೂಡ್ಕೋಬೇಕು. ಸುಮ್ಮನೆ ಸ್ಟಾರ್ಟ್ಅಪ್ ಶುರು ಮಾಡ್ಬಿಡೋಕ್ಕಾಗಲ್ಲ, ರೈತನ ಕಳ್ಬಿಟ್ಟು ಏನಪ್ಪ ನಿನ್ನ ಸಮಸ್ಯೆ, ಓಕೆ ಇವನು ಈ ತರ ಸಮಸ್ಯೆ ಇದೆ, ಇನ್ನೊಬ್ಬ ರೈತನ ಕೇಳು, ಹೌದು ಅವನಿಗೂ ಅದೇ ತರ ಸಮಸ್ಯೆ ಇದೆ, ಯಾವ ತರ ಪರಿಹಾರವನ್ನು ನಾನು ಕೊಡ್ಬೋದು. ಹಲವಾರು ರೀತಿ ಪ್ರಮಾಣ ದೊಡ್ಡ ರೀತಿಲಿ ಏನಂತಾರೆ ಪರಿಣಾಮ ಆಗುವಂತ ಔಷಧಿಗಳು ಅಥವಾ ಮತ್ತೊಂದು ಸಲಹೆಗಳನ್ನು ಕೊಡ್ಬೋದು. ಸಣ್ಣ ಪ್ರಮಾಣದಲ್ಲೂ ಇರುತ್ತೆ ಕೆಲವುದು, ಆ ಸಣ್ಣ ಪ್ರಮಾಣಗಳು ರೈತರಿಗೆ ಗೊತ್ತಿರಲ್ಲ, ಅದನ್ನು ಕೂಡ ಈ ಅಗ್ರಿಟೆಕ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ಗಳಿಂದ ಮಾಹಿತಿ ಕೊಡ್ಬೋದು ಸರ್.
1: ಹಂಗಾಗಿ ಅಗ್ರಿ ಸ್ಟಾರ್ಟ್ಅಪ್ ಇವತ್ತೇ ಕೈಗೆತ್ಕೊಳ್ಬಹುದು, ಸರ್ಕಾರ ಕೂಡ ಅಗ್ರಿ ಸ್ಟಾರ್ಟ್ಅಪ್ ಮಾಡಿ ಅಂತ ಪ್ರೋತ್ಸಾಹನ ಕೊಡ್ತಾ ಇದೆ. ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಸ್ಟಾರ್ಟ್ಅಪ್ ಇಂಡಿಯಾ ಕಡೆ. ಅದಕ್ಕಾಗಿ ಸಾಕಷ್ಟು ಅನುಕೂಲವಾದ ಮಾಹಿತಿ ಕೂಡ ಈಗ ಸರ್ಕಾರ ಕೊಡ್ತಾ ಇದೆ. ತಾವು ಕೂಡ ಈ ಒಂದು ಸ್ಟಾರ್ಟ್ಅಪ್ ಮಾಡಬೇಕಂದ್ರೆ ಈಗ ತಾವು ಸಿದ್ಧರಾಗ್ಬೋದು. ಗೂಗಲ್ಗೆ ಹೋಗಿ ಈಗ ಆ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟರೆ ನಿಮ್ಮದೇ ಆದ ಒಂದು ಮಾಹಿತಿಯಲ್ಲಿ ನೀವು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಈಗಾಗಲೇ ಸ್ಟಾರ್ಟ್ಅಪ್ ಅಲ್ಲಿ ಇದ್ದಾವೆ, ಅವುಗಳನ್ನು ಕೂಡ ತಾವು ಓದಿ ಅದನ್ನು ಮಾಹಿತಿಯನ್ನು ತಿಳ್ಕೊಬೋದು. ಹೌದಲ್ಲ ಡಾಕ್ಟರ್ ಪ್ರಹ್ಲಾದ್ ಅವರೇ?
0: ಹೌದು ಖಂಡಿತ ಸರ್, ಯಾಕೆಂದರೆ ಪ್ರಮುಖ ಅಂಶನ ಗಮನ ಇಟ್ಕೋಬೇಕು, ನಾನು ಏನರ ಬಗ್ಗೆ ಮಾಡ್ತಾ ಇದ್ದೀನಿ, ಸೊ ಯಾವ ನಾನು

0: ಪ್ರಾಡಕ್ಟ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಯಾವ ಪ್ರಾಡಕ್ಟ್ಸ್ ಇದೆ. ಸೊ ನಾನು ಯಾವ ಥರ ಆನ್ಲೈನಿಗೆ ಹೋಗ್ತೀನ, ಆನ್ಲೈನ್ ಮಾರ್ಕೆಟಿಂಗ್ಗೆ ಹೋಗ್ತೀನ, ನಾನು ಯಾವ ರೀತಿ ನನ್ನ ಪ್ರಾಡಕ್ಟ್ಸ್ಗಳಿಗೆ ನಾನು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡ್ಬೋದು ಒಂದು, ಮತ್ತು ಯಾವ ಥರ ಪರಿಹಾರವನ್ನು ನನ್ನ ರೈತರಿಗೆ ಕೊಡ್ಬೋದು. ಅಂದರೆ ಎಷ್ಟೊಂದು ಜನ ಬಿ ಎಸ್ ಸಿ ಅಗ್ರಿಗಳು ಓದಿ ಎಮ್ ಎಸ್ ಸಿ ಓದಿರ್ತಾರೆ, ಅಂದರೆ ಅವರಿಗೆ ಹಲವಾರು ರೀತಿ ಏನಂತಾರೆ ವಿದ್ಯಾಭ್ಯಾಸ ಎಲ್ಲ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಮಾಹಿತಿ, ಅದನ್ನು ರೈತರಿಗೆ ಕೊಡುವಂಥದ್ದು ಈ ಅಗ್ರಿ ಸ್ಟಾರ್ಟಪ್. ಅವರೇ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರು ಮತ್ತು ಹಲವಾರು ಜನಕ್ಕೆ ಉದ್ಯಮವನ್ನು ಕೊಡ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತರಿಗೆ ಅಗ್ರಿ ಸ್ಟಾರ್ಟಪ್ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ, ರೈತ ಮಕ್ಕಳಿರ್ತಾರೆ, ಡಾಕ್ಟರ್ ಪ್ರಹ್ಲಾದ್ ಅವ್ರ ಜೊತೆಗೆ ಇನ್ನೂ ಹೆಚ್ಚು ಸ್ಟಾರ್ಟಪ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 8095558663, 8095558663.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:20:10.
1: ಮುಖದಲ್ಲಿ ಮೊಡವೆಯ ಸಾಯಿ ಬೆಯ ಸಾಯಿ ಬೆಯ ಸಾಯಿ ಬೆಯ ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.

0: ಇದುವರೆಗೆ 9,50,00,000ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ಜನಪದ ಗೀತೆಗಳು.

ಕೆಳಗರೆ ಇಂದು ರಾತ್ರಿ 8 ಗಂಟೆಗೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಉಮೆನ್ಸ್ ಏಷ್ಯನ್ ಕಪ್ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು

0: ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025 ಡಿಸೆಂಬರ್ ಮತ್ತು 2026 ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78% ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು, ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026 ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ಧೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿ ಘಾಟ್, ಬಂಕಾ ಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026 ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ಧ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಜಿ

ಪರಮೇಶ್ ಚಕ್ರಧಾರ್.